ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 30ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 21ನೇ ತಾರೀಖು ಮಂಗಳವಾರ. ಸ್ಟುಡಿಯೋದಲ್ಲಿ ಈಗ ಸಮಯ 5:58. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಲತಾ ಕೆಸಿ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು.

ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ. 6:35 6:50 ಭಾವಗೀತೆಗಳು. 6:45 ರೈತರಿಗೆ ಸಲಹೆ. 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಸೊಬಗಿನ ಶಾಲೆ ಚಿಕ್ಕಮಗಳೂರು ತಾಲೂಕಿನ ವಸ್ತಾರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಅಂತಿಮ ಭಾಗ. ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಪದಸಂಪದ ನೇರ ಫೋನಿನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರಿ ಲಿಸನರ್ ಚಾಯ್ಸ್ ನೇರ ಫೋನ್ ಔಟ್ ಕಾರ್ಯಕ್ರಮ. 11:00 ಫುಲ್ವಾರಿ ಗೀತೋಂಕಿ ಆಂಗನ್. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರೋನು ಮಜುಂದಾರ್ ಅವರ ಬಾನ್ಸುರಿ ವಾದನ.

12:05ಕ್ಕೆ ವನಿತಾ ವಿಹಾರ, ರೂಪಕ ಜನ್ನಯ ರಚಿತ ಜಾನಪದ ದತ್ತ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. ಮೊದಲಿಗೆ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀ ರೋಗಗಳಿಗೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ಕುರಿತು ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ ಪಿಎಂ ಮತ್ಸ್ಯ ಸಂಪದ ಯೋಜನೆ. 1:20ಕ್ಕೆ ಭಾವಗೀತೆಗಳು. 1:30ಕ್ಕೆ ಮತ್ತು ಮಧ್ಯಾಹ್ನ 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. 3 ಗಂಟೆಗೆ ಸಖಿ ಸಹೇಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. 4 ಗಂಟೆಗೆ ಏಕ್ ಜೂಟೆ ಥಿಯೇಟರ್ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. ಐದು ಗಂಟೆಗೆ ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. 6:15ಕ್ಕೆ ಭಾವಗೀತೆಗಳು. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿ ಪರಿಸ್ಥಿತಿಯ ನಿರ್ವಹಣೆ ಕುರಿತು ಚರ್ಚೆಯ ಮೊದಲ ಭಾಗ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಬಿ ಪಾಟೀಲ್, ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾ ದೇವಕುಮಾರ್ ಹಾಗೂ ಮೈಸೂರಿನ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಕೆಸಿ ಬಸವರಾಜು. ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು. 8 ಗಂಟೆಗೆ ಭಾವಗೀತೆಗಳು. 8:15ಕ್ಕೆ ದೆಹಲಿ ಕೇಂದ್ರದಿಂದ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಕಾರ್ಯಕಲಾಪದ ಸಮೀಕ್ಷೆ. 8:30ಕ್ಕೆ ನಮ್ಮ ನಿಲಯದಿಂದ ಗಜಲ್ಸ್. 9:15ಕ್ಕೆ ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30ಕ್ಕೆ ನಮ್ಮ ನಿಲಯದಿಂದ ಕಂಸಾಳೆ ಪದ. ಭಾಗವಹಿಸುತ್ತಾರೆ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರಪ್ಪ ಮತ್ತು ತಂಡದವರು. 10 ಗಂಟೆಗೆ ಸಂಸತ್ತಿನಲ್ಲಿ ಜರುಗಿದ ಪ್ರಶ್ನೋತ್ತರ ಅವಧಿಯ ಕಾರ್ಯಕಲಾಪಗಳ ಮುದ್ರಿತ ಪ್ರಸಾರ ದೆಹಲಿ ಕೇಂದ್ರದಿಂದ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಹಾಸನ, ಈಗ ಸಮಯ 6:05ವಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸಿ ರೇಣುಕಾ ನಾಕೋಡ್ ಅವರ ಧ್ವನಿಯಲ್ಲಿರುವ ಭಕ್ತಿಗೀತೆ, ಶಿಶುನಾಳ ಶರೀಫ್ ಸಾಹೇಬ್ ಅವರ ರಚನೆ.

0: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತುರುವೇಕೆರೆ ವಿಶ್ವೇಶ್ವರ ದೀಕ್ಷಿತರ ಕೃತಿ. ಹಾಡಿದ್ದಾರೆ ಮನು ಮತ್ತು ಸಂಗಡಿಗರು.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ವಿದ್ಯಾಭೂಷಣ ಅವರ ಸ್ವರದಲ್ಲಿರುವ ಭಕ್ತಿಗೀತೆ, ಕಮಲೇಶ ವಿಠಲದಾಸರ ಕೃತಿ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಈಗ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಬೆಂಡಿಗನವಿಲೆ ಭಗವಾನ್ ಅವರಿಂದ.

0: ಆಕಾಶವಾಣಿ ಚಿಂತನ ಬೆಂಡಿಗನವಿಲೆ ಭಗವಾನ್ ಅವರಿಂದ.
1: ಮೊನ್ನೆ ಬೆಳಗ್ಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೊರಟೆ. ಅಲ್ಲೊಂದು ಕಡೆ ರಸ್ತೆ ಗುಂಡಿ ಬಿದ್ದಿದೆ, ವಿಪರೀತ ವಾಹನಗಳ ಸಂಚಾರದಿಂದ ಹಾಗೆ ಆಗಿರಬಹುದು. ಹೇಳಿ ಕೇಳಿ ಅದು ಸಾರ್ವಜನಿಕ ರಸ್ತೆ, ಎಲ್ಲರೂ ಬಳಸುವ ಮಾರ್ಗ, ಅಂದರೆ ಅದರ ನಿರ್ವಹಣೆಯೂ ಎಲ್ಲರದು. ಅದು ದುರಸ್ತಿ ಕಾಣುವ ತನಕವಾದರೂ ಒಂದಷ್ಟು ಕಾಂಕ್ರೀಟು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ತುಂಬಿಸುವುದು ಕಷ್ಟವಾಗಬಾರದಲ್ಲವೇ? ಪ್ರತಿನಿತ್ಯ ಎಲ್ಲರ ಕಣ್ಣೆದುರಿಗೇನೇ ವಾಹನಗಳು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಮುಗ್ಗರಿಸುತ್ತವೆ. ಹಿಂದೆ ಬರುವ ವಾಹನಗಳು ನಿಯಂತ್ರಣ ತಪ್ಪುತ್ತವೆ. ವಿಪರ್ಯಾಸವೆಂದರೆ ಗುಂಡಿಯ ಸಮೀಪದಲ್ಲೇ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಿದ ಗಣ್ಯರೊಬ್ಬರ ಪ್ರತಿಮೆ ಇದೆ. ಪ್ರತಿಮೆಗೆ ಆಗಾಗ ಹಾರಾರ್ಪಣೆಯಾಗುತ್ತದೆ, ಸರಿಯೇ. ಪ್ರಶ್ನೆಯೆಂದರೆ ಪ್ರತಿಮೆಯ ಆರಾಧಕರು ಗುಂಡಿಯನ್ನು

0: ಮೆಚ್ಚುವ ಮನಸ್ಸು ಮಾಡಿದ್ದರೆ ನಿಜಕ್ಕೂ ಗಣ್ಯರಿಗೆ ಸಲ್ಲುವ ಗೌರವ ಮತ್ತು ಹೆಚ್ಚುತ್ತಿತ್ತು. ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂದರು. ಸರಳತೆ ಧೀಮಂತರಲ್ಲಿ ಪುಟಿದೇಳುತ್ತದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಬೆರೆಯುತ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯ ಆರಂಭದಲ್ಲಿ ಇದು ರಾಮನೆಂಬ ಒಬ್ಬ ಮನುಷ್ಯನ ಕಥೆಯಷ್ಟೇ ಎನ್ನುತ್ತಾರೆ. ಶ್ರೀರಾಮನನ್ನು ಯಾರು ದೈವದಂತೆ ಭಾವಿಸುವ ಅಗತ್ಯವಿಲ್ಲ ಎನ್ನುವುದು ಅವರ ಪರೋಕ್ಷ ನುಡಿ. ಮಹಾತ್ಮರೆಲ್ಲರೂ ನೋವುಂಡು ಬೆಳೆದವರೇ ಹೊರತು ಒಮ್ಮೆಗೆ ದೊಡ್ಡವರಾಗಿ ರೂಪುಗೊಂಡವರಲ್ಲ. ಅವರು ತಮ್ಮ ಬದುಕಿನಲ್ಲಿ ಎದುರಿಸಿದ ಸಂಕಷ್ಟಗಳು, ಸವಾಲುಗಳು, ತೋರಿದ ಧೈರ್ಯ, ಸಂಪನ್ನತೆ ನಮಗೆ ದಾರಿದೀವಿಗೆ ಆಗಬೇಕಲ್ಲವೇ? ನನ್ನನ್ನು ಗಾಂಧೀಜಿಯನ್ನಿ, ಬಾಪೂಜಿಯನ್ನಿ, ಆದರೆ ಮಹಾತ್ಮ ಎಂದು ಕರೆಯಬೇಡಿ ಎನ್ನುತ್ತಿದ್ದರು ಗಾಂಧೀಜಿಯವರು. ತಮ್ಮ ಪಾದಗಳನ್ನು ಮುಟ್ಟಲು, ತೊಳೆಯಲು ಅಭಿಮಾನಿಗಳಿಗೆ ಎಂದೂ ಅವರು ಆಸ್ಪದ ಕೊಟ್ಟವರಲ್ಲ. ತಮ್ಮನ್ನು ಯಾರೇ ಆಗಲಿ ವೈಭವೀಕರಿಸುವುದನ್ನು ಗಾಂಧೀಜಿ ಇಷ್ಟಪಡಲಿಲ್ಲ. ನನ್ನ ಸುತ್ತ ಕೆಲಸವಿಲ್ಲದೆ ನಿಲ್ಲಬೇಡಿ, ಇಲ್ಲಿಂದ ಹೋಗಿ ಬನ್ನಿ ಎಂದು ಅವರು ನಿಷ್ಠುರವಾಗಿಯೇ ಸೂಚಿಸುತ್ತಿದ್ದರು. ಸೇವಾಶ್ರಮದಲ್ಲಿ ಅವರು ಮೊದಲಿಗೆ ತಾವೇ ಅಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಮಾದರಿಯಾದರು. ಇತಿಹಾಸದಾದ್ಯಂತ ಧೀಮಂತರೆಲ್ಲರೂ ಕಾಯಕಕ್ಕೆ ಅಗ್ರ ಆದ್ಯತೆ ನೀಡಿದವರೇ. ಕಾಯಕವೇ ಕೈಲಾಸ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ದೇವರನ್ನು ಕಲ್ಲು ಒಡೆಯುವ ಶ್ರಮಿಕ, ಉಳುವ ರೈತನಲ್ಲಿ ಕಾಣಿ ಎಂದರು. ನಿನಗೆ ಪರರು ಏನು ಮಾಡಬಾರದೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ನೀನು ಪರರಿಗೆ ಮಾಡಬೇಡ. ಇದೇ ನಮ್ಮ ಪಾಲಿಗೆ ಧರ್ಮವಾದರೆ ಅದೆಷ್ಟು ಸೊಗಸು. ಭಾರತದ ಗವರ್ನರ್ ಜನರಲ್ ಆಗಿದ್ದ ಶ್ರೀ ಚಕ್ರವರ್ತಿ ರಾಜಾಜಿಯವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಸ್ವಾವಲಂಬಿಯಾದ ಅವರು ಒಮ್ಮೆ ತಮ್ಮ ಬೂಟುಗಳಿಗೆ ಪಾಲಿಶು ಹಾಕಿಕೊಳ್ಳುತ್ತಿದ್ದರು. ಅವರ ಆಪ್ತರೊಬ್ಬರು ಇದನ್ನು ಗಮನಿಸಿ, ಇದೇನು ಸರ್, ನಿಮ್ಮ ಬೂಟುಗಳಿಗೆ ನೀವೇ ಪಾಲಿಶು ಹಾಕುವುದೇ ಎಂದು ಕೇಳಿದರು. ತಟ್ಟೆನ ರಾಜಾಜಿ, ಹೌದು, ನೀವು ಯಾರ ಬೂಟಿಗೆ ಪಾಲಿಶು ಹಾಕುತ್ತೀರಿ ಎಂದರಂತೆ. ಅಂತೆಯೇ ಮನೆಯ ಅಟ್ಟವನ್ನು ಶುಚಿಗೊಳಿಸಲು ಸ್ವತಃ ರಾಜಾಜಿಯವರೇ ಏಣಿಯಿಂದ ಅಟ್ಟ ಏರುತ್ತಿದ್ದರು. ಯಾರನ್ನಾದರೂ ಹತ್ತಿಸಿದರೆ ಅವರು ಜಾರಿ ಬೀಳುವ ಸಂಭವವಲ್ಲ ಅನ್ನುವುದು ಅವರ ತರ್ಕವಾಗಿತ್ತು. ಓಡೌಸ್ ಪ್ರಸಿದ್ಧ ಆಂಗ್ಲ ಪ್ರಬಂಧಕಾರ. ಒಮ್ಮೆ ಅವರು ಗ್ರಂಥಾಲಯದ ಮಹಡಿ ಏರುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ತ ಕಡೆಯಿಂದ ಮೆಟ್ಟಲು ಇಳಿಯುತ್ತಿದ್ದರು. ಜಾಗ ಇಕ್ಕಟ್ಟು ಬೇರೆ, ಅದೇಕೆ ಹಾಗೆ ಓಡೌಸ್ರನ್ನು ರೇಗಿಸಬೇಕಿತ್ತೋ ಕಾಣೆ. ಹಾದಿ ಬಿಡುವುದಿಲ್ಲ ಎನ್ನುವುದೇ? ಓಡೌಸ್ ಕೊಂಚವೂ ವಿಚಲಿತರಾಗದೆ ಮೆಲುಧ್ವನಿಯಲ್ಲಿ, ನಾನು ಹಾಗಲ್ಲ, ಹಾದಿ ಬಿಡುತ್ತೇನೆ ಎಂದರಂತೆ. ಶ್ರೇಷ್ಠತಮ ಎಂದರೆ ಹಾಗೆಯೇ, ನೇರ, ಸರಳ, ಸತ್ಯದ ನಡೆ. ಪ್ರಾಧ್ಯಾಪಕರು ತಡವಾಗಿ ತರಗತಿಗೆ ಬರುವ ವಿದ್ಯಾರ್ಥಿಗಳನ್ನು ಹಂಗಿಸುವ ಬದಲು, ಸ್ವಾಗತ, ಬನ್ನಿ, ಆದರೆ ಮುಂದಿನ ಪೀರಿಯಡ್ಗೆ ಬೇಗ ಬಂದಿರಲ್ಲ ಎನ್ನುವುದು ಪರಿಣಾಮಕಾರಿ. ಏಕಕಾಲಕ್ಕೆ ನೀತಿ, ನಗೆ ಎರಡರ ಬೋಧನೆಯೂ ಆಯಿತು. ಗಂಭೀರ ಹಾಸ್ಯ ಪ್ರವೃತ್ತಿ ಧೀಮಂತಿಕೆಯ ಭಾಗವಾದರೆ ವ್ಯಕ್ತಿತ್ವಕ್ಕೆ ಕಳಶವಿಟ್ಟಂತೆ.
1: ಇದುವರೆಗೆ ಬೆಂಡಿಗನ ವಿಲೇ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.
3: ಆಕಾಶವಾಣಿ ಹಾಸನ, ಕಂಪನಾಂಕ 102.2 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಂ ಎನ್ ವ್ಯಾಸರಾವ್ ಅವರ ರಚನೆ ಹಾಡಿದ್ದಾರೆ ಮೇಘನಾ ಭಟ್.

0: ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿ ಪರಿಸ್ಥಿತಿಯ ನಿರ್ವಹಣೆ ಕುರಿತು ಚರ್ಚೆಯ ಮೊದಲ ಭಾಗ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಬಿ ಪಾಟೀಲ್, ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾ ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಕೆಸಿ ಬಸವರಾಜು. ನಡೆಸಿಕೊಡುತ್ತಾರೆ ಅರಕಲಗುಡು ವಿ ಮಧುಸೂದನ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಉಪಾಸನಾ ಮೋಹನ್ ಅವರು ಹಾಡಿರುವ ಗೀತೆ ರಚನೆ ಎಂಎನ್ ವ್ಯಾಸರಾವ್.

0: ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ಕೋಟಿಯಷ್ಟು ಕುರಿಗಳು ಮತ್ತು 70 ಲಕ್ಷದಷ್ಟು ಮೇಕೆಗಳು ಇದ್ದಾವೆ ಅಂಥೇಳಿ ಅಂದಾಜನ್ನ ಮಾಡಲಾಗಿದೆ. ಮಾನವರಿಗೆ ಆಹಾರ ಮತ್ತು ಉಡುಪನ್ನ ಒದಗಿಸುವ ನಿಟ್ಟಿನಲ್ಲಿ ಕುರಿಗಳ ಪಾತ್ರ ಮಹತ್ವದ್ದಾಗಿದೆ. ಕುರಿಗಳ ಚರ್ಮವನ್ನು ಚರ್ಮ ಕೈಗಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಕುರಿ ಸಾಕಾಣಿಕೆ ಲಾಭದಾಯಕ ಹಾಗೂ ಸುಲಭವೂ ಕೂಡ ಹೌದು. ಆಧುನಿಕ ತಂತ್ರಜ್ಞಾನದ ಆಹಾರ ತಳಿ ಅಭಿವೃದ್ಧಿ ಜ್ಞಾನವನ್ನು ಅಳವಡಿಸಿ ಕುರಿಗಳನ್ನು ಸಾಕಿದರೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ರಾಜ್ಯದಲ್ಲಿರತಕ್ಕಂತಹ ಕುರಿ ತಳಿಗಳಲ್ಲಿ ಪ್ರತಿ ಕುರಿಯೂ ಕೂಡ ವರ್ಷದಲ್ಲಿ ಸರಾಸರಿ 400-600 ಗ್ರಾಂನಷ್ಟು ಉಣ್ಣೆಯನ್ನು ನೀಡುತ್ತೆ. ಈ ಉಣ್ಣೆ ಅತಿ ಒರಟಾಗಿದ್ದು ಕಂಬಳಿ ತಯಾರಿಕೆಗೆ ಯೋಗ್ಯವಾಗಿದೆ. ನಮ್ಮ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ 4 ತಳಿಯ ಕುರಿಗಳನ್ನು ಸಾಕಲಾಗುತ್ತೆ. ಡೆಕ್ಕಣಿ ತಳಿ ಎನ್ನುವಂಥದ್ದು ಒಂದಾದರೆ ಬಳ್ಳಾರಿ ತಳಿ ಅನ್ನುವಂಥದ್ದು ಮತ್ತೊಂದು, ಹಾಗೆಯೇ ಹಾಸನದ ತಳಿ ಅನ್ನುವಂಥದ್ದು ಇದ್ದು ಇದರ ಜೊತೆಗೆ ಬನ್ನೂರು ತಳಿಯೂ ಕೂಡ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ. ಡೆಕ್ಕಣಿ ತಳಿ ಅನ್ನುವಂಥದ್ದು ಇದು ಒಂದು ದ್ವಿ ಉಪಯೋಗಿ ತಳಿ ಅಂತ ಅಂದರೆ ಈ ತಳಿಯಿಂದ ಮಾಂಸ ಮತ್ತು ಉಣ್ಣೆ ಎರಡನ್ನೂ ಕೂಡ ಪಡೆಯಬಹುದು. ಇವು ಬೆಳಗಾಂ, ಬಿಜಾಪುರ, ಧಾರವಾಡ, ಬೀದರ್, ಗುಲ್ಬರ್ಗಾ, ಬಾಗಲಕೋಟೆ ಮತ್ತು ರಾಯಚೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ತಳಿ ಹೆಚ್ಚಾಗಿ ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಸಾಕಲ್ಪಡೋದರಿಂದ ಡೆಕ್ಕನಿ ಅಂತ ಹೇಳಿ ಇದಕ್ಕೆ ಹೆಸರನ್ನ ಇಡಲಾಗಿದೆ. ಈ ಕುರಿಗಳು ಕಪ್ಪು ಬಣ್ಣದಿದ್ದು ಅಲ್ಲಲ್ಲಿ ಬಿಳಿ ಮಚ್ಚೆಗಳಿಂದ ಮತ್ತು ಕಂದು ಬಣ್ಣಗಳಿಂದ ಕೂಡಿರುತ್ತೆ. ಇದರ ಉಣ್ಣೆ ಕಪ್ಪಾಗಿದ್ದು ಒರಟಾದ ಕಂಬಳಿ ಹಾಸುಗಂಬಳಿ ಮಾಡೋದಕ್ಕೆ ಬಹಳ ಚೆನ್ನಾಗಿ ಆಗುತ್ತೆ. ವರ್ಷಕ್ಕೆ ಸುಮಾರು 500-700 ಗ್ರಾಂನಷ್ಟು ಉಣ್ಣೆಯನ್ನು ಈ ತಳಿಯಿಂದ ನಾವು ಪಡೆದುಕೊಳ್ಳಬಹುದು. ಈ ತಳಿಗಳು ಮಧ್ಯಮ ಗಾತ್ರದ ತಳಿಗಳಾಗಿದ್ದು ಕಿವಿಗಳು ಸ್ವಲ್ಪ ಉದ್ದವಾಗಿದ್ದು ನೇತಾಡ್ತಾ ಇರುತ್ತೆ. ಬಾಲ ಚಿಕ್ಕದಾಗಿದ್ದು ಹೆಣ್ಣು ಕುರಿಗಳಲ್ಲಿ ಕೊಂಬುಗಳು ಇರೋದಿಲ್ಲ. ವಯಸ್ಕ ಟಗರಿನ ತೂಕ ಸುಮಾರು 40 ಕಿಲೋಗ್ರಾಂ ಹಾಗೂ ಹೆಣ್ಣು ಕುರಿಯ ತೂಕ ಸುಮಾರು 30 ಕಿಲೋಗ್ರಾಂವರೆಗೂ ಕೂಡ ತೂಗುತ್ತೆ. ಬಳ್ಳಾರಿ ತಳಿ ಅನ್ನುವಂಥದ್ದು ಇದು ಕೂಡ ಮಾಂಸ ಮತ್ತು ಉಣ್ಣೆಗೆ ಹೆಸರಾದಂತಹ ಒಂದು ತಳಿಯಾಗಿದ್ದು ಇವು ಬಳ್ಳಾರಿ, ರಾಯಚೂರು, ಧಾರವಾಡ, ಕೊಪ್ಪಳ ಮತ್ತು ಚಿತ್ರದುರ್ಗ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಸನ ತಳಿ ಇದು ಒಂದು ಮಾಂಸದ ತಳಿ. ಇವು ಹಾಸನ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಮತ್ತು ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ತಳಿಯ ಮೂಲ ಸ್ಥಳ ಹಾಸನ ಜಿಲ್ಲೆಯಾದ್ದರಿಂದ ಸದರಿ ಜಿಲ್ಲೆಯ ಹೆಸರಿನಿಂದಲೇ ಕರೆಯಲಾಗಿದೆ. ಕುರಿಗಳು ಸಾಮಾನ್ಯವಾಗಿ ಬಿಳಿ ಮತ್ತು ಕಂದು ಬಣ್ಣದಾಗಿದ್ದು ಕಪ್ಪು ಮಿಶ್ರಿತ ಬಿಳಿ ಕುರಿಗಳು ಸಹ ವಿರಳವಾಗಿ ಕಾಣಸಿಗುತ್ತವೆ. ಈ ಟಗರಿಗೆ ಜೋಲುಕಿವಿ ಹಾಗೂ ರೋಮನ್ ಮೂಗಿದೆ. ಈ ತಳಿಯನ್ನು ಡೆಕ್ಕನಿ ಮತ್ತು ಬಂಡೂರು ತಳಿಗೆ ಹೋಲಿಸಿದರೆ ಮಧ್ಯಮ ಗಾತ್ರದಲ್ಲಿರುತ್ತೆ. ಈ ತಳಿಯ ಹೆಣ್ಣು ಕುರಿ ಸುಮಾರು 20-26 ಕೆಜಿಯಷ್ಟು ಹಾಗೂ ಗಂಡು ಕುರಿ 25-35 ಕೆಜಿಯಷ್ಟು ತೂಕವನ್ನು ತೂಗುತ್ತೆ. ಈ ತಳಿ 1 ವರ್ಷದಲ್ಲಿ 600-700 ಗ್ರಾಂನಷ್ಟು ಉಣ್ಣೆಯನ್ನು ನೀಡುತ್ತೆ. ಹಾಗೆಯೇ ಈ ಬನ್ನೂರು ತಳಿ ಅನ್ನುವಂಥದ್ದು ಒಂದು ಜನಪ್ರಿಯವಾದಂತಹ ತಳಿಯಾಗಿದ್ದು ಈ ಕುರಿಗಳು ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು, ಕೋಲಾರ, ತುಮಕೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ತಳಿಯ ಮೂಲ ಸ್ಥಳ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಂಡೂರು ಅನ್ನುವಂತಹ ಗ್ರಾಮ ಆಗಿದ್ದು ಈ ತಳಿಗೆ ಬಂಡೂರು ತಳಿ ಅಂತಲೇ ಕರೀತಾರೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿ ಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹೆಚ್ ಆರ್ ಲೀಲಾವತಿ ಅವರ ಭಾವರಚನೆ. ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

ಆಕಾಶವಾಣಿ ಹಾಸನ ಈಗ ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:02:10 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು.

0: ನೋಂದನೆ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
1: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು, ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು, ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವು ನಡೆಯುತ್ತಿದ್ದು ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020 ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ 1 ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕರ್

0: ಹೇಳಿದ್ದಾರೆ.
1: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 ಲ್ಯಾಕ್ಸ್ ರೂಪೀಸ್ ದುಡ್ಡು ಕಳಿಸಿದ್ದಾರೆ, ಮತ್ತೆ ಒಂದು 40 ಲ್ಯಾಕ್ಸ್ ಒಂದು ಕಳಿಸಿದ್ದಾರೆ. ಆ 20 ಲ್ಯಾಕ್ಸ್ ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗ್ ಕಂಟ್ರೋಲ್ ಮಾಡೋ ಸಲುವಾಗಿ 40 ಲ್ಯಾಕ್ಸ್ ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 ಮಿಷಿನ್ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 ಲ್ಯಾಕ್ಸ್ ತನ ಇದೆ. ಅದರಲ್ಲಿ ನಮ್ಮ ಇರತಕ್ಕಂತ ನೀರು ಕುಡಿದು ಖಾಲಿ ಆದಂತ ಈ ಪೆಟ್ ಬಾಟ್ಲು ಬಿಸ್ಲರಿ 2 ಬಾಟ್ಲು ಹಾಕಿದ್ರೆ ಯು ವಿಲ್ ಗೆಟ್ ದ 1 ರೂಪಿ ಕಾಯಿನ್ ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ, ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತಹ ಪೆಟ್ ಬಾಟ್ಲ್ ಗಳನ್ನ ತಗೊಂಡು ಹೋಗಿ ಪರ್ ಕೆಜಿ 25 ರೂಪೀಸ್ ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಸಹ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟಲ್ ಗಳಿಂದ ಆಗ್ತಕ್ಕಂತ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ನಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 ರೂಪಾಯಿ ಕಾಯಿನ್ ಬರ್ತದೆ, 2 ಪೆಟ್ ಬಾಟಲ್ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
0: ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ CSR ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜ್ಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30ಕ್ಕೆ ಧಾರವಾಡದ ಹೊಸಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜ್ಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ಹಾಸನ 102.2 MHz. ಈಗ ಸಮಯ 7:15:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಹಾಸನ ಕೇಂದ್ರ 102.2 MHz.
5: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಲೋಕದ ಅಪರೂಪದ ಕೃತಿಗಳನ್ನು ಪರಿಚಯ ಮಾಡುವಂತಹ ವೇದಿಕೆ ಪಾರಿಜಾತ. ಈ ಪಾರಿಜಾತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಲಿಕ್ಕಿರುವಂತಹ ಕೃತಿ ದೇಹವೇ ದೇಶ. ಮೂಲ ಕೃತಿ ದೇಹ ಹಿ ದೇಶ್. ಮೂಲ ಲೇಖಕರು ಗರಿಮಾ ಶ್ರೀವಾಸ್ತವ, ಅನುವಾದಕರು ವಿಕ್ರಮ್ ವಿಸಾಜಿ. ಇದೊಂದು ಯುದ್ಧ ಕಾಲದ ಮಹಿಳೆಯರ ಅನುಭವ ಕಥನ. ಈ ಕೃತಿಯ ಪ್ರಕಾಶಕರು ಛಂದ ಪುಸ್ತಕ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸ್ನೇಹಿತರೆ, ಇಬ್ಬರು ಲೇಖಕರನ್ನ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ತೀನಿ. ಮೂಲ ಲೇಖಕರು ಗರಿಮಾ ಶ್ರೀವಾಸ್ತವ. ಇವರು ದೆಹಲಿಯಲ್ಲಿ ಹುಟ್ಟಿದ್ದು, ದೆಹಲಿ ವಿಶ್ವವಿದ್ಯಾಲಯದಿಂದ ಹಿಂದಿ ಸಾಹಿತ್ಯದಲ್ಲಿ ಎಂಎ ಮತ್ತು ಎಂಫಿಲ್ ಪಿಎಚ್ಡಿ ಪದವಿಯನ್ನು ಪಡೆದು ಅನಂತರ ಹಿಂದಿ ಕಾದಂಬರಿಗಳ ವೈಚಾರಿಕ ಆಯಾಮಗಳ ಕುರಿತು ಸಂಶೋಧನಾ ಅಧ್ಯಯನವನ್ನು ಕೂಡ ಇವರು ಮಾಡಿದ್ದಾರೆ. 22 ವರ್ಷಗಳ ಕಾಲ ಭಾರತದ ವಿವಿಧ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಈಗ ಇವರು ಜವಾಹರಲಾಲ್ ನೆಹರೂ ವಿಶ್ವವಿದ್ಯಾಲಯ ನವದೆಹಲಿಯಲ್ಲಿ ಪ್ರಾಧ್ಯಾಪಕಿಯಾಗಿದ್ದಾರೆ. ಇವರು ಅನೇಕ ಕೃತಿಗಳನ್ನು ಈಗಾಗಲೇ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಈ ಕೃತಿ ಅಂದರೆ ದೇಹ ಹಿ ದೇಶ್ ಕೃತಿ ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸಿರುವ ICCR ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಜಾಗ್ರೇಬ್ ವಿಶ್ವವಿದ್ಯಾಲಯ ಕ್ರೊವೇಷಿಯಾ ಪೂರ್ವ ಯುರೋಪಿಗೆ 2009 ಮತ್ತು 10 ಭೇಟಿ ಕೊಟ್ಟಿದ್ದರು. ಆ ದೇಶಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇವರು ದಾಖಲಿಸಿದಂತಹ ಡೈರಿಯಲ್ಲಿನ ಪುಟಗಳನ್ನು ಅನಂತರ ಇವರು ಕೃತಿಯನ್ನಾಗಿ ಪರಿಚಯಿಸಿದ್ದಾರೆ. ಈ ಕೃತಿ ಬಹಳ ಚರ್ಚೆಗೆ ಒಳಗಾಗಿರುವಂತದ್ದು, ಜೊತೆಗೆ ಹಲವಾರು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದೆ, ಅದರಲ್ಲಿ ಕನ್ನಡಕ್ಕೆ ಕೂಡ. ಇನ್ನು ಕನ್ನಡಕ್ಕೆ ಈ ಕೃತಿಯನ್ನ ವಿಕ್ರಮ್ ವಿಸಾಜಿಯವರು ತಂದಿದ್ದಾರೆ. ಇವರು ಕೂಡ ಕರ್ನಾಟಕದ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮೂಲತಃ ಬೀದರ್ ಜಿಲ್ಲೆಯ ಭಾಲ್ಕಿಯವರು. ಇವರ ಅನೇಕ ಕೃತಿಗಳನ್ನು ನೀವು ಈಗಾಗಲೇ ಓದಿರಬಹುದು, ಕೇಳಿರಬಹುದು. ಉದಾಹರಣೆಗೆ ಗಾಳಿಪಟ, ನನ್ನ ಸುತ್ತಲಿನ ಜನ, ತಮಾಷಾ, ಗೂಡು ಕಟ್ಟುವ ಚಿತ್ರ, ವಿಕ್ರಮ್ ವಿಸಾಜಿ ಕವಿತೆಗಳು, ಬಿಸಿಲ ನಾಡಿನ ಹಣ್ಣು, ಡೆಸ್ಟಿಮೊನಾಳ ಕರವಸ್ತ್ರ, ಬೆಳಗಿನ ಮುಖ, ನಾದಗಳು ನುಡಿಯಾಗಲೇ, ರಸಗಂಗಾಧರ, ಹೀಗೆ ಹಲವಾರು ಕೃತಿಗಳನ್ನು ಇವರು ಈಗಾಗಲೇ ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಿಸಿದ್ದಾರೆ. ಈ ಕೃತಿಯನ್ನ ನಾನು ಓದಿ ಮುಗಿಸಿದಾಗ, ಎಲ್ಲಕ್ಕಿಂತ ಮಾನವೀಯತೆ ಬಹಳ ದೊಡ್ಡದು. ಈ ಮನುಷ್ಯನ ಬದುಕು ಅದೆಷ್ಟು ಕ್ಲಿಷ್ಟಕರವಾಗಿದೆ, ಎಷ್ಟು ಸಂಕೀರ್ಣತೆಯಿಂದ ಕೂಡಿದೆ ಅಂತಂದರೆ, ಯುದ್ಧ ತಂದೊಡ್ಡುವಂತಹ ಸಂಕಷ್ಟಗಳ ಪರಿಚಯ ಕೆಲವು ಸಿನಿಮಾಗಳನ್ನು ನೋಡಿದಾಗ ಆಗಿತ್ತು. ಕಣ್ಣಾರೆ ನೋಡಿ ಬಹಳಷ್ಟು ದಿನ ಭಾವಲೋಕದಲ್ಲಿ ಹಲವಾರು ಏರಿಳಿತಗಳನ್ನು ಅನುಭವಿಸಿದ್ದೆ. ಆದರೆ ಈ ಕೃತಿಯನ್ನು ಓದಿದ ನಂತರ ಇನ್ನೂ ಒಂಥರ, ಆ ಮಹಿಳೆಯರು ಅನುಭವಿಸಿದಂಥ ಕಷ್ಟ ಇರಬಹುದು, ಮಹಿಳೆಯರಷ್ಟೇ ಅಲ್ಲ, ಮಹಿಳೆ, ಮಕ್ಕಳು, ಪುರುಷರು ಎಲ್ಲರೂ ಕೂಡ ಯುದ್ಧ ಭೂಮಿಯಲ್ಲಿ ಅನೇಕ ಸಂಕಷ್ಟಗಳನ್ನು ಮನುಷ್ಯ ಎದುರಿಸಬೇಕಾಗುತ್ತೆ. ಸಾವು ನೋವು ಅಷ್ಟೇ ಅಲ್ಲ, ಯುದ್ಧ ಮುಗಿದ ನಂತರ ಅಲ್ಲಿ ಬದುಕುವ ಛಾತಿ ಬಹಳಷ್ಟು ತಾಳ್ಮೆಯನ್ನು ಬೇಡುತ್ತೆ. ಯುದ್ಧ ಮುಗಿಬಹುದು, ಆದರೆ ಮನಸ್ಸಿನಲ್ಲಿ ಆದಂತಹ ಗಾಯ ಮತ್ತು ಮನಸ್ಸಿನ ಒಳಗೆ ಆಗುವಂತಹ ಯುದ್ಧವನ್ನು ಬಹುಶಃ ಅನೇಕ ತಲೆಮಾರುಗಳು ಎದುರಿಸಬೇಕಾಗುತ್ತೆ ಅಂತ ಅನಿಸ್ತು ಇದನ್ನು ಓದಿ. ಲೇಖಕಿ ಕ್ರೊವೇಷಿಯಾ ಮತ್ತು ಬೋಸ್ನಿಯಾದ ಯುದ್ಧ ಪೀಡಿತ ಮಹಿಳೆಯರನ್ನು ಅವರು ಭೇಟಿಯಾಗ್ತಾರೆ. ಅವರು ತಮ್ಮ ಹಿಂದಿನ ಯಾತನೆಗಳಿಂದ ಹೊರಬರ್ತಾ ಇದ್ರು. ಕೆಲವರಿಗೆ ಯಾತನೆಯ ನೆನಪುಗಳು ವರ್ತಮಾನದಲ್ಲೂ ಮುಂದುವರೆದಿದ್ವು, ಮತ್ತೆ ಕೆಲವರಿಗೆ ಭೂತದಲ್ಲೇ ಈ ಭಯಾನಕ ನೆನಪುಗಳು ಸತ್ತವರೊಂದಿಗೆ ಮಣ್ಣು ಸೇರಿದ್ವು. ಅವರ ಬಗ್ಗೆ ಕೇಳಿ ಕೆಲವರನ್ನ ಭೇಟಿಯಾಗಿ ಇದಕ್ಕೆಲ್ಲ ಸುಮ್ಮನೆ ಸಾಕ್ಷಿಯಾಗಿ ಇದ್ದು ಬಿಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಿರ್ಲಿಪ್ತವಾದ ತಟಸ್ಥತೆ ನನಗೆ ಸಾಧ್ಯ ಇಲ್ಲ. ಹೆಣ್ಣಾಗಿ ಹುಟ್ಟಿರೋದ್ರಿಂದ ನನಗೆ ನಾನೇ ಹೊಸ ಲೋಕವೊಂದಕ್ಕೆ ತೆರೆದುಕೊಳ್ಳತೊಡಗಿದ್ದೆ. ಒಬ್ಬ ಬರಹಗಾರಳಾಗಿ ಈ ಯುದ್ಧ ಪೀಡಿತ ಮಹಿಳೆಯರ ಕಣ್ಣುಗಳಿಂದ ಪೂರ್ವದ ಯುರೋಪಿನ ಸಮಾಜವನ್ನ ನೋಡತೊಡಗಿದೆ. ಅಲ್ಲದೆ ನನ್ನ ದೇಶವನ್ನ ನೋಡುವ ದೃಷ್ಟಿಕೋನದಲ್ಲೂ ಕೂಡ ಹಲವು ಬದಲಾವಣೆಗಳಾದವು ಅಂತ ಹೇಳ್ತಾರೆ. 1992 1995 ಪೂರ್ವ ಯುರೋಪಿನ ದೇಶಗಳ ನಡುವೆ ನಡೆದ ಯುದ್ಧ ಹಲವು ಘನಘೋರ ದುರಂತಗಳಿಗೆ ಕಾರಣ ಆಯಿತು. ಮುಖ್ಯವಾಗಿ ಕ್ರೊವೇಷಿಯಾ ಮತ್ತು ಸರ್ಬಿಯಾ, ಹರ್ಜೆಗೋವಿನಾ ಮತ್ತು ಬೋಸ್ನಿಯಾ ದೇಶಗಳ

ಅಲ್ಲಿ ರಕ್ತದ ಕಲೆಗಳು ಎಲ್ಲೆಡೆ ಉಳಿದುಕೊಂಡಿವೆ. ಇಂತಹ ನರಕದಲ್ಲಿ ಹೆಚ್ಚಾಗಿ ಬೆಂದವರು ಸ್ತ್ರೀಯರು ಮತ್ತು ಮಕ್ಕಳು. ಹತ್ಯೆ, ಅತ್ಯಾಚಾರ, ಮಾನವ ಕಳ್ಳ ಸಾಗಾಣಿಕೆ ನಿತ್ಯದ ಚಟುವಟಿಕೆಗಳಾಗಿದ್ದವು. ಯುದ್ಧಗಳು ಎಲ್ಲಿಯೇ ನಡೆಯಲಿ ಅವುಗಳ ಪರಿಣಾಮ ಮಾತ್ರ ಬಹುಕಾಲದವರೆಗೆ ಯಾವ್ಯಾವುದೋ ರೂಪದಲ್ಲಿ ಬೇರ್ಬಿಟ್ಟಿರುತ್ತೆ. ಕೆಲವರು ಕುಟುಂಬವನ್ನು ಕಳೆದುಕೊಂಡ್ರೆ ಮತ್ತೆ ಕೆಲವರು ಅರಗಿಸಿಕೊಳ್ಳಲಾರದ ಭಯಾನಕತೆಯಲ್ಲಿ ಮನೋರೋಗಿಗಳಾದರು. ಸಾವಿರಾರು ಹೆಣ್ಣು ಮಕ್ಕಳು ದೇಹವನ್ನ ಮಾರಿಕೊಂಡು ಬದುಕಿದ್ರು. ಸಮಾಜದಿಂದ ಈ ಅಬಲೆಯರು ಅಂತಃಕರಣವನ್ನ ನಿರೀಕ್ಷಿಸಿದ್ರು, ಆದರೆ ಅವರಿಗೆ ಸಿಕ್ಕಿದ್ದು ಕೇವಲ ನಿರ್ಲಕ್ಷ್ಯ ಮತ್ತು ಕ್ರೌರ್ಯ. ಯುದ್ಧಗಳು ನಡೆಯುವುದು ಕೇವಲ ನೆಲ ಜಲ ಆಕಾಶದಲ್ಲಿ ಅಲ್ಲ, ಅವು ನಿಜವಾಗಿ ನಡೆಯೋದು ಹೆಣ್ಣಿನ ದೇಹದ ಮೇಲೆ. ಯುದ್ಧಕ್ಕೆ ಗಾಯಗೊಳ್ಳುವುದು ಹೆಣ್ಣಿನ ದೇಹ, ಮನಸ್ಸು ಮತ್ತು ಕನಸು. ಇಂಥ ಹೆಣ್ಣು ಮಕ್ಕಳ ಬದುಕಿನಿಂದ ಆಯ್ದು ತಂದ ಈ ಅನುಭವಗಳ ಲೋಕ ಈ ಪುಸ್ತಕ ಅಂತ ಲೇಖಕಿ ಹೇಳ್ಕೊಂಡಿದ್ದಾರೆ. ಕಾಲ ಕಳೆಯುತ್ತಾ ಹೋದಂತೆ ಮೇಲ್ನೋಟಕ್ಕೆ ಯುದ್ಧ ಪೀಡಿತ ಮಹಿಳೆಯರು ಆರೋಗ್ಯಪೂರ್ಣರಾಗಿ ಮತ್ತು ಸುಂದರಿಯರಾಗಿ ಕಾಣತೊಡಗುತ್ತಾರೆ. ಯಾಕಂದ್ರೆ ಅವರೆಲ್ಲ ತಮ್ಮ ಗಾಯಗಳನ್ನ ಮರೆ ಮಾಚಿಕೊಂಡಿರ್ತಾರೆ. ಜೀವನ ಪ್ರವಾಹದಲ್ಲಿ ಬದುಕಲೇಬೇಕಾಗಿರೋದ್ರಿಂದ ಅದನ್ನೆಲ್ಲ ವಿಸ್ಮೃತಿಗೆ ತಳ್ಳುವುದು ಅವರಿಗೆ ಅನಿವಾರ್ಯ. ಬದುಕಿಗಿಂತ ದೊಡ್ಡದು ಇನ್ನೇನಿದೆ? ಎಲ್ಲವನ್ನ ಧ್ವಂಸಗೊಳಿಸೋದ್ರಿಂದ ಮಾನಸಿಕ ಆಘಾತ ಮಾತ್ರ ಅಲ್ಲ, ಅಸ್ತಿತ್ವ ಕೂಡ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ. ದುರಂತ ಅಂದ್ರೆ ಇಂತಹ ಹೆಣ್ಣು ಮಕ್ಕಳ ಅನುಭವಗಳಿಗೆ ಇತಿಹಾಸದ ಯಾವ ಪುಟಗಳಲ್ಲೂ ಸ್ಥಾನ ಸಿಕ್ಕಿಲ್ಲ. ಯುದ್ಧಗಳ ಪರಿಣಾಮ ಬಹಳ ದೀರ್ಘ ಆದದ್ದು, ಬಹುಕಾಲದವರೆಗೆ ಯಾವ್ಯಾವುದೋ ರೂಪದಲ್ಲಿ ಪ್ರಭಾವ ಬೀರುತ್ತೆ. ಕೆಲವರು ತಮ್ಮ ಕುಟುಂಬವನ್ನು ಕಳೆದುಕೊಳ್ತಾರೆ, ಮತ್ತೆ ಕೆಲವರು ಅನಾಥರಾಗ್ತಾರೆ. 1992-95 ನಡೆದ ಯುದ್ಧ ಮತ್ತು ಹಿಂಸಾಚಾರದಲ್ಲಿ ಯುಗೋಸ್ಲೋವಿಯಾದಿಂದ ದೂರವಾದ ಅನೇಕ ಸಣ್ಣ ಪುಟ್ಟ ದೇಶಗಳು ತೊಂದರೆಗೆ ಸಿಲುಕಿದವು. ಜನಜೀವನ ಅಸ್ತವ್ಯಸ್ತ ಆಯಿತು. ಜನತೆಯ ಅಧಿಕಾರಗಳು ಮೊಟಕುಗೊಂಡವು. ದೊಡ್ಡ ಪ್ರಮಾಣದಲ್ಲಿ ವಲಸೆಗಳು ನಡೆದವು. ಲಕ್ಷಾಂತರ ಜನ ಯುದ್ಧದಿಂದ ನಿರಾಶ್ರಿತರಾದರು. ಈ ಯುದ್ಧ ಕಾಲದಲ್ಲಿ ಅತ್ಯಂತ ಹೆಚ್ಚು ಚಿತ್ರಹಿಂಸೆಗೆ ಒಳಗಾದವರು ಹೆಣ್ಣು ಮಕ್ಕಳು. ಅವರ ದೇಹವೇ ಹಿಂಸಾದಾಹಿಗಳ ತಾಣ ಆಗಿತ್ತು. ಹೆಂಗಸರ ಈ ದೇಹವೆಂಬ ದೇಶದ ಮೇಲೆ ನಡೆದ ಅತ್ಯಾಚಾರಗಳಿಗೆ ಲೆಕ್ಕವೇ ಇಲ್ಲ ಅಂತ ಲೇಖಕಿ ಹೇಳ್ತಾರೆ. ವಿಚಿತ್ರ ಅಂದ್ರೆ ಈ ಭೂಮಿ ಮೇಲೆ ಯುದ್ಧಗಳು ಎಲ್ಲೇ ನಡೀಲಿ ಮೊದಲಿಗೆ ಬಲಿಯಾಗೋದು ಹೆಂಗಸರ ದೇಹಗಳು. ಭೂಮಿಯ ಮೇಲೆ ಕೆಲವೊಮ್ಮೆ ಯುದ್ಧಗಳು ಘಟಿಸುತ್ತವೆ, ಆದ್ರೆ ಹೆಣ್ಣಿನ ದೇಹದ ಮೇಲೆ ನಡೆಯುವಂತಹ ಯುದ್ಧಗಳಿಗೆ ಅಂತ್ಯವೇ ಇಲ್ಲ ಅಂತ ಅನ್ಸುತ್ತೆ. ಇವುಗಳ ಭೀಕರತೆ ಮಾತ್ರ ಮಾತಿಗೆ ಮೀರಿತ್ತು. ಮಹಿಳೆಯರು ತಾವು ಅನುಭವಿಸಿದ ಕಾಲವನ್ನ ತಮ್ಮ ನೆನಪುಗಳಲ್ಲಿ ಹುಗಿದಿಟ್ಟುಕೊಳ್ತಾರೆ. ಸಮಾಜ ಅಂತಹ ನೆನಪುಗಳನ್ನು ಕೇಳಿಸಿಕೊಳ್ಬೇಕಾಗಿದೆ. ಅನೇಕ ಮಹಿಳೆಯರ ನೆನಪುಗಳನ್ನು ಆಧರಿಸಿ ನಾನಿಲ್ಲಿ ಬರಹವನ್ನು ಕಟ್ಟಿಕೊಂಡಿದ್ದೇನೆ. ಅವರ ನೆನಪುಗಳಲ್ಲಿ ಭೂತಕಾಲ ಅಷ್ಟೇ ಅಲ್ಲ, ವರ್ತಮಾನ ಕೂಡ ಸೇರಿಕೊಂಡಿದೆ. ಅವರ ಭೂತಕಾಲವೇ ಅವರಿಗೆ ಇಂಥ ವರ್ತಮಾನವನ್ನು ದಯಪಾಲಿಸಿದೆ. ಹಾಗೆ ನೋಡಿದರೆ ಇಂಥ ಸ್ಥಿತಿಯಲ್ಲಿ ಬದುಕುವುದು ಅವರ ಆಯ್ಕೆ ಆಗಿರಲಿಲ್ಲ. ಅವರೊಂದಿಗೆ ಮಾತಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಜೇಮ್ಸ್ ಯುಂಗ್ ಅವರ ಸೈದ್ಧಾಂತಿಕತೆ ಬಳಸಿಕೊಂಡು ಹೇಳೋದಾದರೆ, ಯುದ್ಧ ಅಂದರೆ ಇತಿಹಾಸದ ಪುಟಗಳಲ್ಲಿ ದಾಖಲಾದದ್ದು ಮಾತ್ರವೇ. ಭವಿಷ್ಯದ ಜನಾಂಗ ಯುದ್ಧವನ್ನು ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡುವುದೇ ಇಲ್ಲ. ನಾವು ಯಾವುದನ್ನು ಸತ್ಯ ಅಂತ ಭಾವಿಸ್ತೇವೋ ಅದು ತನಗೆ ತಾನೇ ಸಾಕ್ಷ್ಯ ನುಡಿಯುವುದಿಲ್ಲ. ವ್ಯಕ್ತಿಯೊಬ್ಬರು ಯುದ್ಧದ ಯಾವ ನೆನಪಿನಲ್ಲಿ ಬಾಳ್ತಾರೋ ಅದೇ ದೃಷ್ಟಿಕೋನದಲ್ಲಿ ಬದುಕನ್ನ ಯುದ್ಧವನ್ನ ವಿಶ್ಲೇಷಣೆ ಮಾಡ್ತಾರೆ. ಇತರರಿಗಿಂತ ಭಿನ್ನವಾಗಿ ಬದುಕನ್ನ ಗ್ರಹಿಸ್ತಾರೆ. ಸ್ಥಳಾಂತರ, ನಿರಾಶ್ರಿತರಾಗೋದು, ಶೋಷಣೆ, ಅತ್ಯಾಚಾರ, ಪುನರ್ವಸತಿಯ ಅನುಭವಗಳು ಪ್ರತಿಯೊಬ್ಬರಿಗೂ ಅವರದೇ ಆದ ಅಭಿಪ್ರಾಯಗಳನ್ನ ರೂಪಿಸುತ್ತವೆ. ಈ ಕೃತಿ ಬರೀ ಯುದ್ಧ ಪೀಡಿತ ಮಹಿಳೆಯರ ಅನುಭವ ಕಥನವನ್ನ ಮಾತ್ರ ಒಳಗೊಂಡಿಲ್ಲ, ಕೆಲಮಟ್ಟಿಗೆ ಆ ದೇಶದ ಸಂಸ್ಕೃತಿ, ವ್ಯವಹಾರ, ನಡವಳಿಕೆ, ಆಹಾರ, ವಿಹಾರ ಇವೆಲ್ಲವನ್ನ ಪರಿಚಯಿಸುತ್ತೆ. ಅನೇಕ ಸಣ್ಣ ಸಣ್ಣ ಪ್ರೇಮ ಕಥೆಗಳು ಕೂಡ ಈ ಕೃತಿಯಲ್ಲಿ ಅಡಕವಾಗಿವೆ. ಲೇಖಕಿ ಒಂದ್ ಕಡೆಗೆ ದಾಖಲಿಸಿದ್ದಾರೆ, ಈಗೆಲ್ಲ ವಿಶ್ವವೇ ಕೈಯಲ್ಲಿದೆ, ಅಂದ್ರೆ ಮೊಬೈಲ್, ಆಂಡ್ರಾಯ್ಡ್ ಫೋನ್ಗಳಿರೋದ್ರಿಂದ, ಈ ಸಾಮಾಜಿಕ ಜಾಲತಾಣಗಳು ಹೆಚ್ಚಿಗೆ ಇರೋದ್ರಿಂದ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಆಗೋದು, ಟ್ವಿಟರ್ ಅಲ್ಲಿ ಫ್ರೆಂಡ್ಸ್ ಆಗೋದು, ಆಮೇಲೆ ಎಷ್ಟೊಂದು ಜನ ಬದುಕನ್ನ ಕಟ್ಕೊಂಡವರು ಕೂಡ ಇದ್ದಾರೆ. ಅಂತದ್ರಲ್ಲಿ ಒಬ್ಬ ಹುಡುಗಿ ಮಹಾರಾಷ್ಟ್ರ ಮೂಲದ ಒಬ್ಬ ಯುವಕನನ್ನ ಪ್ರೀತಿಸ್ತಾಳೆ. ಅಂದ್ರೆ ಪ್ರೀತಿಸೋದು ಬರೀ ಪ್ರೀತಿಸೋದಲ್ಲ, ಆನ್ಲೈನ್ ಚಾಟಿಂಗ್ ಮಾಡ್ತಾ, ಸ್ಕೈಪ್ ಅಲ್ಲಿ ಮಾತಾಡ್ತಾ, ಹೀಗೆ ಅವರು ಮದುವೆ ಆಗಬೇಕು, ಜೀವನ ಪೂರ್ತಿ ತಮ್ಮ ಬದುಕನ್ನು ಒಬ್ಬರಿಗೊಬ್ರು ಅರ್ಪಿಸಿ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಹುಡುಗಿ ತಾನು ದುಡಿದ ಹಣವನ್ನೆಲ್ಲ ತನ್ನ ಹುಡುಗನ ಓದಿಗೆ ಸಹಾಯ ಮಾಡ್ತಿದ್ದಾಳೆ. ಹುಡುಗ ಕೂಡ ತನ್ನ ಮನೆಯ ಜವಾಬ್ದಾರಿಗಳನ್ನ ಮುಗಿಸಿ ಕ್ರೊವೇಷಿಯಾ ದೇಶಕ್ಕೆ ಬಂದು ಇವಳೊಟ್ಟಿಗೆ ಬಾಳುವ ವಾಗ್ದಾನವನ್ನು ಕೂಡ ಮಾಡಿದನಂತೆ.

0: ಹಾಗೆ ಆಗದೇ ಇದ್ರೆ ಅಂತ ಲೇಖಕಿ ಆತಂಕಕ್ಕೆ ಒಳಗಾಗಿ ಕೇಳಿದಾಗ, ನಾನೇ ಭಾರತಕ್ಕೆ ಬಂದು ಅವನೊಟ್ಟಿಗೆ ಬದುಕನ್ನ ಕಳಿತೀನಿ ಅಂತ ಯಾವುದೇ ಹಿಂಜರಿಕೆ ಇಲ್ಲದೆ ಆ ಹುಡುಗಿ ಹೇಳಿದ್ಲಂತೆ. ಈ ತರದ ಸಣ್ಣ ಸಣ್ಣ ಪ್ರೇಮ ಕಥನಗಳು ನಮಗೆ ಈ ಕೃತಿಯನ್ನ ಓದ್ತಾ ಹೋದ ಹಾಗೆ ಸಿಗ್ತಾ ಹೋಗ್ತವೆ. ಒಟ್ಟಾರೆ ಈ ಕೃತಿಯನ್ನ ಓದಿ ಮುಗಿಸಿದಾಗ ಯುದ್ಧದ ಭಯಾನಕತೆ ಮತ್ತೆ ಮಹಿಳೆಯರ ಆಂತರಿಕ ಶಕ್ತಿ ಯುದ್ಧಕ್ಕಿಂತ ದೊಡ್ಡದು ಅಂತ ನನಗಂತೂ ಅನ್ನಿಸ್ತು. ಈ ಕೃತಿಯನ್ನ ನೀವು ಕೂಡ ಒಮ್ಮೆ ಓದಿ ನೋಡಿ ಅಂತ ಹೇಳ್ತಾ, ಕೃತಿಯ ಶೀರ್ಷಿಕೆ ದೇಹವೇ ದೇಶ, ಅನುವಾದಕರು ವಿಕ್ರಮ್ ವಿಸಾಜಿ, ಪ್ರಕಾಶಕರು ಛಂದ ಪುಸ್ತಕ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಕ್ಕಳ ದಿನಾಚರಣೆ 2025 ಪ್ರಯುಕ್ತ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ ತಲಾ 1,00,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು. ಈ ಹಿನ್ನೆಲೆಯಲ್ಲಿ 2026 ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಸನ ಕಚೇರಿಯಿಂದ ಪಡೆದು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿ ಅರ್ಜಿಗಳನ್ನು ದಿನಾಂಕ 20/8/2026 ಒಳಗೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಸನ ಇಲ್ಲಿಗೆ ಸಲ್ಲಿಸತಕ್ಕದ್ದು. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಇಂದು ಬೆಳಗ್ಗೆ 10:30 ಹಲೋ ಗೆಳೆಯರೇ ಲಿಸನರ್ ಚಾಯ್ಸ್ ನೇರ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಸಂದೇಶವನ್ನು ಕಳಿಸಬೇಕಾಗಿರುವ ಸಂಖ್ಯೆ 9141688637. ಆಕಾಶವಾಣಿ ಹಾಸನ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
3: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ?
2: ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
4: ರತ್ನಂ ಸಿಲ್ಕ್ಸ್ ನಿಯರ್ NCC ಆಫೀಸ್, RC ರೋಡ್, ಹಾಸನ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಹೈಟೆಕ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
0: ಕೆಳಗರೆ ಇಂದು ಸಂಜೆ 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿ ಪರಿಸ್ಥಿತಿಯ ನಿರ್ವಹಣೆ ಕುರಿತು ಚರ್ಚೆಯ ಮೊದಲ ಭಾಗ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಬಿ ಪಾಟೀಲ್, ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾ ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಕೆಸಿ ಬಸವರಾಜು. ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ. ಈಗ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಅಮ್ಮ ಅಮ್ಮ ಸಹನಾ ಅವ್ರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ: ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೋವ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ದ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ

ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡಾ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ದಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ದದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ದ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40 ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು, ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ದಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು, ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟಿದ್ದು, ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು, ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್

0: ಟ್ವೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಹಾಸನ, ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಸಮಯ 7:45:45. ನಮ್ಮ ಮುಂದಿನ ಕಾರ್ಯಕ್ರಮ ಸವಿಗಾನ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಹಾಯ್ ಲತಾ, ಹೇಗಿದ್ಯಾ? ನಿನ್ಗೆ ಹೊಟ್ಟೆ ನೋವು, ಬ್ಲೀಡಿಂಗ್ ಪ್ರಾಬ್ಲಮ್ ಅಂತಿದ್ದೆಲ್ಲ ಕಮ್ಮಿ ಆಯ್ತಾ?
5: ಇಲ್ಲ ಕಣೆ, ನಂಗೆ ಕೆಲ್ಸ ಜಾಸ್ತಿ, ಬಿಡುವೇ ಇಲ್ಲ, ಡಾಕ್ಟರ್ ಹತ್ರ ಹೋಗೋಕೆ ಆಗ್ತಿಲ್ಲ.
4: ಅದಕ್ಕೆ ಯೋಚನೆ ಮಾಡ್ತೀಯಾ? ಮಣಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಇದೆ. ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಸ್ಪೆಷಲಿಸ್ಟ್ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ಜೊತೆಗೆ ಅಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಸೌಲಭ್ಯ ಕೂಡ ಇದೆ. ನಾನು ಕೂಡ ಹೋದ್ವಾರ ಹೋಗಿ ಚೆಕಪ್ ಮಾಡಿಸ್ಕೊಂಡೆ.
5: ಹೌದೇನೆ, ನಾನು ಹಿಂದೆ ಹೋಗ್ತೀನಿ.
4: ಭೇಟಿ ನೀಡಿ ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಕೆಆರ್ ಪುರಂ ಹಾಸನ, 9611104946.
6: ಶಕ್ತಿ ಟೊಯೋಟಾ ಬಾಡಿ ಶಾಪ್ ಹಾಸನ ಈಗ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿದೆ. ಹೈ ಪ್ರಿಸಿಷನ್ ಟೂಲ್ಸ್, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್, ಸಿಸಿಟಿವಿ ಕ್ಯಾಮೆರಾಸ್, ಸ್ಪೇಷಿಯಸ್ ಪಾರ್ಕಿಂಗ್ ಅಂಡ್ ಅಡ್ವಾನ್ಸ್ಡ್ ಫೈರ್ ಸೇಫ್ಟಿ ಸಿಸ್ಟಮ್ ಮತ್ತು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇದೆ. ನಿಮ್ಮ ವೆಹಿಕಲ್ಸ್ ಗೆ ಪ್ರೊಫೆಷನಲ್ ಅಂಡ್ ರಿಲಯಬಲ್ ಬಾಡಿ ರಿಪೇರ್ ಸರ್ವಿಸ್ ಕೊಡ್ತಾ ಇದ್ದಾರೆ. ವಿಸಿಟ್ ಮಾಡಿ ಶಕ್ತಿ ಟೊಯೋಟಾ ಬಾಡಿ ಶಾಪ್ ಹಾಸನ.
1: ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತಾಳಿಯ ಭಾಗ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸತ್ಯಂ ಅವರ ಸಂಗೀತವಿರುವ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು.

ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬರಲಿದೆ. ಹೃದಯ ರೋಗಗಳ ತಡೆಗಟ್ಟುವಿಕೆ ಈ ಕುರಿತು ಹಾಸನದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ

0: ಶಸ್ತ್ರಾಸ್ತ್ರಯ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು ಮಾಹಿತಿ ಮಾಡಿಕೊಡಲಿದ್ದಾರೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಹೃದಯ ರೋಗಗಳ ತಡೆಗಟ್ಟುವಿಕೆ ಈ ಕುರಿತು ಮಾಹಿತಿ ಪಡೆಯಲು ನಾಳೆ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೆಆರ್ ಪುರಂ ಹಾಸನ.
1: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವೈದ್ಯನಾಥನ್ ಎಲ್ ಅವರ ಸಂಗೀತವಿರುವ ಈ ಗೀತೆಗೆ ಸಾಹಿತ್ಯ ರಾಮದಾಸ ನಾಯ್ಡು ಅವರದು. ಅಪರಿಚಿತ ಚಿತ್ರದ ಈ ಗೀತೆಗೆ ದನಿಯಾಗಿದ್ದಾರೆ ವಾಣಿ ಜಯರಾಮ್.

0: ಆದಿ ಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿ ಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಸವಿಗಾನ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ 6-3-9 ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ವಿಜಯಭಾಸ್ಕರ್ ಅವರದು. ಹಾಡಿದ್ದಾರೆ ಪಿ ಸುಶೀಲಾ ಮತ್ತು ಪಿಬಿ ಶ್ರೀನಿವಾಸ್.

0: ಸಾವಿರಹೆಣ್ಣ ತಂಡಿಯ ಚಿನ್ನ ಎಂದು ಹೀಗಾಗಿಲ್ಲ.
1: ಆಕಾಶವಾಣಿ ಹಾಸನ, ಈಗ ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಹಾಸನ. ಈಗ ಸಮಯ 8:30. ನೀವು ಟ್ಯೂನ್ ಮಾಡಿದಿರಾ 102.2 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಆಕಾಶವಾಣಿ ಹಾಸನ. ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ.
6: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
7: ಕೇಳಿ ಕಾರ್ಯಕ್ರಮ
5: ಸೊಬಗಿನ ಶಾಲೆ.

0: ಮಗಳೇ.
1: ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ ಈ ಶಾಲೆ ಕುರಿತಾಗಿ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರಾದ ನೇತ್ರಾವತಿ ಎಂಜಿ ಅವರಿಂದ ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗೆಯೇ ಆ ಶಾಲೆಯ ಸಹಶಿಕ್ಷಕರು ಮತ್ತು ಆ ಶಾಲೆಯ ವಿದ್ಯಾರ್ಥಿಗಳಿಂದ ಕೆಲವೊಂದಿಷ್ಟು ವೈವಿಧ್ಯಮಯವಾದಂತಹ ವಿಚಾರಗಳನ್ನು ಕೂಡ ಆಲಿಸೋಣ.

0: ಆತ್ಮೀಯ ಕೇಳುಗರೆ, ಈ ಶಾಲೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರ್ತಕ್ಕಂತಹ ಸಹ ಶಿಕ್ಷಕರ ಅಭಿಪ್ರಾಯವನ್ನ ಈಗ ಆಲಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ.
1: ನನ್ನ ಹೆಸರು ತೋಂಟದಾರ್ಯ ಬಿಪಿ ಅಂತೇಳಿ ಈ ಶಾಲೆಗೆ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಬಂದಿದ್ದೀನಿ. ಈ ಹಿಂದೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಮಾಗರಹಳ್ಳಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆದರೆ ಅಲ್ಲಿ ಕಾರಣಾಂತರಗಳಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆದ್ದರಿಂದ ನನ್ನನ್ನು ಹೆಚ್ಚುವರಿ ಪಟ್ಟಿಯಲ್ಲಿ ಗುರುತಿಸಿಬಿಟ್ಟು ನನಗೆ ಈ ಸ್ಥಳವನ್ನು ನಿಯುಕ್ತಿ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಅದರಂತೆ ನಾನು ಈ ಶಾಲೆಗೆ ನವೆಂಬರ್ ತಿಂಗಳಲ್ಲಿ ಬಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಂದರೆ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ನಾವು ಎಲ್ಲ ಶಿಕ್ಷಕರು ಸಹಿತ ನಾವು ಪ್ರತಿಯೊಂದು ಮಕ್ಕಳಿಗೂ ವೈಯಕ್ತಿಕವಾಗಿ ಗಮನವನ್ನು ಹರಿಸಿ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗೂ ಅವರ ತಂದೆ ತಾಯಿಗಳಿಗೂ ಸಹಿತ ನಾವು ಫೋನ್ ಕರೆಯ ಮೂಲಕ ಮಕ್ಕಳಿಗೆ ಶೈಕ್ಷಣಿಕ ವಿಚಾರದಲ್ಲಿ ಗಮನ ಹರಿಸ್ಲಿಕ್ಕೂ ಸಹಿತ ನಾವು ಪೋಷಕರಲ್ಲಿ ನಾವು ಮನವಿ ಮಾಡ್ತೀವಿ. ಅವರು ಸಹಿತ ಅಷ್ಟೇ ಉತ್ತಮವಾಗಿ ನಮಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಮತ್ತು ಪ್ರತಿಯೊಂದು STMC ಮೀಟಿಂಗಲ್ಲೂ ಸಹಿತ ಪೋಷಕರ ಮೀಟಿಂಗನ್ನು ಕರೀತಿರ್ತೀವಿ ತಿಂಗಳಿಗೆ. ಆ ಒಂದು ಪೋಷಕರ ಸಭೆಯಲ್ಲೂ ಸಹಿತ ಪೋಷಕರಿಗೆ ಎಲ್ಲ ವಿಚಾರಗಳನ್ನು ಮಕ್ಕಳ ಪ್ರಗತಿಯ ಬಗ್ಗೆ ನಾವು ಪ್ರತಿಯೊಂದು ಮಗುವಿನ ಬಗ್ಗೆಯನ್ನು ಸಹ ಪ್ರತಿಯೊಬ್ಬ ಪೋಷಕರ ಜೊತೆಗೆ ಸಂವಾದವನ್ನು ನಡೆಸಿ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ನೀವು ಸಹಕಾರ ಮಾಡಬೇಕು. ಹಾಗೆ ನಾವು ಸಹ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವು ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತೇಳಿ ಅವರ ಹತ್ರ ನಾವು ಪ್ರತಿಯೊಂದು ಸಭೆಯಲ್ಲೂ ಸಹಿತ ನಾವು ಕೇಳ್ಕೊಳ್ತಾ ಇರ್ತೀವಿ. ಅದರಂತೆ ಈಗ ನಮ್ಮ ಶಾಲೆ ಅಭಿವೃದ್ಧಿಯತ್ತ ಮುಂದೆ ಸಾಗ್ತಾ ಇದೆ.
0: ಹಾಗೆ ಗಣಿತ ವಿಷಯ ಅನ್ನುವಂಥದ್ದು ಕೂಡ ಮಕ್ಕಳಿಗೆ ಬಹಳಷ್ಟು ಪ್ರಮುಖವಾಗಿರುತ್ತೆ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಕ್ಕಳಿಗೆ ಅದರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಸಾಮಾನ್ಯ ತಂತ್ರಗಳು ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ. ಆ ತಂತ್ರಗಳನ್ನ ಅಥವಾ ಟೆಕ್ನಿಕ್ ಅಂತ ಏನಿರುತ್ತೋ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೆ ಆದಲ್ಲಿ ಆ ಗಣಿತ ವಿಷಯದ ಬಗ್ಗೆ ತಾತ್ಸಾರ ಮನೋಭಾವನೆ ಅನ್ನುವಂಥದ್ದು ಯಾವುದೇ ಕಾರಣದಲ್ಲೂ ಕೂಡ ಬರೋದಿಲ್ಲ. ಹಾಗಾಗಿ ತಾವು ಓರ್ವ ಗಣಿತ ಶಿಕ್ಷಕರಾಗಿ ಆ ಒಂದು ಪ್ರಾಥಮಿಕ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ಸುಲಭವಾಗಿರ್ತಕ್ಕಂತಹ ಯಾವ್ಯಾವ ವಿಧಾನವನ್ನ ಆ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತೀರಾ, ಅದನ್ನ ತಿಳಿಸ್ಕೊಡಿ.
1: ಗಣಿತ ಅಂದರೆ ಅದರಲ್ಲೇನು ಬೇರೆ ಏನೂ ಇಲ್ಲ. ಗಣಿತ ಅಂದರೆ ನೀವು ಯಾವುದೇ ಪಾಠನ ತಗೊಳ್ಳಿ, ಅಲ್ಲಿ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಾಕಾರ, ಇದೇ ನಾಲ್ಕು ಕ್ರಿಯೆಗಳು. ನೀವು ಯಾವ ಪಾಠ ತಗೊಂಡ್ರೂ ಈ ನಾಲ್ಕು ಕ್ರಿಯೆಗಳನ್ನು ಬಿಟ್ಟು ಇನ್ನು ಹೊರತಾದದ್ದು ಯಾವುದೂ ಇಲ್ಲ. ಈ ನಾಲ್ಕು ಕ್ರಿಯೆಗಳನ್ನು ನಾವು ಕಲಿಸ್ಲಿಕ್ಕೆ, ಸುಲಭವಾಗಿ ಕಲಿಸ್ಲಿಕ್ಕೆ ಶಾಲಾ ಆವರಣದಲ್ಲೇ ಇರ್ತಕ್ಕಂಥ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಅವರಿಗೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು, ಈ ಲೆಕ್ಕಗಳನ್ನು ನಾವು ಸುಲಭವಾಗಿ ಅವರಿಗೆ ತಿಳಿಸ್ಕೊಡ್ತೀವಿ. ಉದಾಹರಣೆಗೆ ಶಾಲಾ ಆವರಣದಲ್ಲಿ ಅಂತಂದರೆ ಕಡ್ಡಿಗಳು ಸಿಗುತ್ತೆ, ಆಮೇಲೆ ಹುಣಸೆ ಪಿಕ್ಕ ಸಿಗುತ್ತೆ, ಆಮೇಲೆ ಕಲ್ಲುಗಳು ಸಿಗುತ್ತೆ, ಗೋಲಿಗಳು ಸಿಗ್ತವೆ. ಈ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಸುಲಭವಾಗಿ ಅವರಿಗೆ ಈ ನಾಲ್ಕು ಮೂಲ ಕ್ರಿಯೆಗಳನ್ನು ನಾವು ತಿಳಿಸ್ಕೊಡ್ಬೋದು. ಅದನ್ನು ಅವರು ಸಹಿತ ಸುಲಭವಾಗಿ ಅವರು ಆಟ ಆಡ್ತಾನೆ ಕಲಿತಾರೆ.
0: ಆಟದ ಜೊತೆಗೆ ಪಾಠ ಅನ್ನುವಂಥದ್ದು,
1: ಆಟದ ಜೊತೆಗೆ ಪಾಠನೂ ಸಹಿತ ಆಗುತ್ತೆ. ಅವರಿಗೆ ಮನಸ್ಸಿಗೆ ಖುಷಿ ಆಗುತ್ತೆ, ಆಟದ ಜೊತೆಗೆ ಪಾಠನೂ ಕಲಿತಾ ಇದ್ದೀವಿ ಅಂತ ಹೇಳಿ.
0: ಒಟ್ಟಲ್ಲಿ ಯಾವ್ದ್ಯಾವ್ದು ಕಠಿಣ ವಿಷಯ ಅನ್ನೋದಾಗಿ ಅನ್ಕೊಂಡಿರ್ತಾರೋ ಆ ಯಾವುದೇ ವಿಷಯಗಳು ಕೂಡ ಕಠಿಣ ಆಗಿಲ್ಲ, ಬಹಳಷ್ಟು ಸುಲಭ ಆಗಿದೆ ಅನ್ನುವಂತ ಒಂದು ಮನೋಭಾವ ಆ ವಿದ್ಯಾರ್ಥಿಗಳಲ್ಲಿ ಉಂಟಾಗಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ ತಾವು ಈ ಒಂದು ಪ್ರಸ್ತುತ ಶಾಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ತಾ ಇದ್ದೀರಾ?
1: ಹೌದು, ಪ್ರತಿಯೊಂದು ವಿದ್ಯಾರ್ಥಿಗೂ ಸಹಿತ ನಾವು ಈ ಚಟುವಟಿಕೆಗಳನ್ನ ಮಾಡಿಸ್ತಾ ಇರ್ತೀವಿ. ಅವರನ್ನ ವೈಯಕ್ತಿಕವಾಗಿ ಕರೆದು ವೈಯಕ್ತಿಕವಾಗೂ ಸಹಿತ ಕ್ರಿಯೆಗಳನ್ನ ಮಾಡಿಸ್ತಾ ಇರ್ತೀವಿ. ಹಾಗೂ ಗುಂಪಿನ ಚಟುವಟಿಕೆಗಳನ್ನು ಸಹಿತ ಮಾಡ್ತೀವಿ. ನಾಲ್ಕು ಐದು ಮಕ್ಕಳನ್ನ ಗುಂಪು ಮಾಡಿಬಿಟ್ಟು ಅವರಿಗೆ ಸಂಪನ್ಮೂಲಗಳನ್ನ ಬಳಸ್ಕೊಂಡ್ಬಿಟ್ಟು ಎಲ್ಲ ಮೂಲ ಕ್ರಿಯೆಗಳನ್ನ ಮಾಡ್ತಕ್ಕಂತ ವಿಧಾನವನ್ನ ನಾವು ಮಾಡಿಸ್ತಾ ಇರ್ತೀವಿ.
0: ಒಳ್ಳೆಯದು, ಧನ್ಯವಾದಗಳು.
1: ಧನ್ಯವಾದಗಳು ಸರ್.
2: ನಮಸ್ತೆ, ನನ್ನ ಹೆಸರು ಜಸಿಂತಾ ಅಂತೇಳಿ. ನಾನು ಈ ಶಾಲೆಗೆ ಬಂದು ಸುಮಾರು 16 ವರ್ಷಗಳಾಯಿತು. ಈ ಶಾಲೆಯ ಅಭಿವೃದ್ಧಿಗೆ ನಾನು ಈ ಗ್ರಾಮಸ್ಥರಿಂದ, ನನಗೆ ಪರಿಚಯ ಇರುವ ಪರಿಚಯಸ್ಥರಿಂದ, ನಮ್ಮ ಶಾಲೆಯ ಮಕ್ಕಳಿಗೆ ಬೇಕಾದಂತಹ ಅಗತ್ಯವಾಗಿರುವಂತಹ ಕೆಲವು ಕೊಡುಗೆಗಳನ್ನು ದಾನವಾಗಿ ನೀಡಿ ಅಂತ ಕೇಳಿದಾಗ ಅವರೆಲ್ಲ ದಾನವಾಗಿ ನೀಡಿ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಕ್ಕಳ ಅಭಿವೃದ್ಧಿಗೆ ಬೇಕಾದಂತಹ ವಿದ್ಯೆಯನ್ನು ಬೋಧಿಸಲಿಕ್ಕೆ ಬರೀ ಶಿಕ್ಷಕರಿಂದಲೇ ಸಾಧ್ಯ, ಅಂತ ಹೇಳಕ್ಕಾಗಲ್ಲ. ಜೊತೆಲಿ ಪೋಷಕರದ ಅಭಿಪ್ರಾಯಗಳು ನಮ್ಗೆ ಬೇಕು. ಎರಡೂ ಕೈ ಸೇರಿದಾಗ ಮಕ್ಕಳನ್ನ ನಾವು ಪ್ರಗತಿಯತ್ತ ವಿದ್ಯಾವಂತರನ್ನಾಗಿ ಮಾಡಬಹುದು. ಹಾಗಾಗಿ ಪೋಷಕರೊಡನೆ ನೇರವಾಗಿ ಸಂಪರ್ಕವನ್ನ ಹೊಂದಿದ್ದು, ಶಾಲೆಗೆ ಗೈರು ಹಾಜರಾದಂತಹ ಮಕ್ಕಳನ್ನೆಲ್ಲ ಯಾಕೆ ಬಂದಿಲ್ಲ, ನೀವು ಏನ್ ತೊಂದರೆ ಇದೆ ಎಂಬುದನ್ನ ಪೋಷಕರಿಗೆ ಫೋನ್ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಮಕ್ಕಳ ಮನೆಗಳಿಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿ ಆ ಮಗು ಶಾಲೆಗೆ ಬರುವಂತೆ ನಾವು ಮಾಡ್ತೀವಿ.
0: ಒಟ್ಟಲ್ಲಿ ಮಕ್ಕಳು ಯಾವುದೇ ಕಾರಣದಲ್ಲೂ ಕೂಡ ಶಿಕ್ಷಣದಿಂದ ವಂಚಿತರು ಆಗಬಾರದು ಅನ್ನುವಂಥದ್ದು ತಮ್ಮ ಒಂದು ಉದ್ದೇಶ ಆಗಿರುತ್ತೆ.
2: ಹೌದು ಸರ್, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋದೇ ನಮ್ಮ ಉದ್ದೇಶ. ಮತ್ತೆ ಹಳ್ಳಿ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಮುಂದೆ ಬರಬೇಕು. ಅದನ್ನ ನಾವು ನಮ್ಮ ಕಣ್ಣೆದುರಿಗೆ ನೋಡ್ಬಿಟ್ಟು ಬೇರೆ ಮಕ್ಕಳಿಗೂ ಕೂಡ ಅದರ ಬಗ್ಗೆ ಮಾರ್ಗದರ್ಶನವನ್ನ ನೀಡಬೇಕು. ಓದಿ ನಾವು ಒಳ್ಳೆಯವರಾಗಿ ಇರಬೇಕು ಅಂತೇಳಿ.
0: ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಬಹಳಷ್ಟು ಜ್ಞಾನ ಅನ್ನುವಂಥದ್ದು ತುಂಬಾ ಪ್ರಮುಖವಾಗಿರುತ್ತೆ. ತಾವು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ತಮ್ಮ ಸುತ್ತಮುತ್ತಲಿನ ಪರಿಸರದ ಆರೋಗ್ಯ ಬಹಳ ಪ್ರಮುಖವಾಗಿರುತ್ತೆ. ಹಾಗಾಗಿ ತಾವು ಪರಿಸರ ಅಧ್ಯಯನದ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ಜ್ಞಾನವನ್ನ ಯಾವ ರೀತಿಯಾಗಿ ಹೆಚ್ಚಳ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರ ತಿಳಿಸ್ಕೊಡಿ.
2: ಪರಿಸರ ಅಧ್ಯಯನ ಅಂದಿದ್ದೆ ಮಕ್ಕಳಿಗೆ ತುಂಬಾ ಇಷ್ಟ. ಯಾಕೆಂದ್ರೆ ಅವರು ಕುಟುಂಬದಿಂದ ಅಲ್ಲಿರುವ ಸದಸ್ಯರಿಂದ ಶಾಲೆಗೆ ಬಂದಿರ್ತಾರೆ. ಅವಾಗ ಅವರಿಗೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಕ್ಕಳು ಇವುದರ ಬಗ್ಗೆ ನಾವು ಕೇಳಿದಾಗ ಅವರು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ. ಸುತ್ತಮುತ್ತಲ ಪರಿಸರದಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನ ಬಳಸಿ ಮುಖ್ಯವಾಗಿ ಅವುಗಳನ್ನ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ನಮ್ಮ ಊರು ಸಮುದಾಯ ಸಮಾಜ ಇಲ್ಲಿ ಯಾವ್ಯಾವ ರೀತಿಯ ಜನರು ಯಾವ್ಯಾವ ಕಸಬುಗಳನ್ನ ಮಾಡಿ ಇರ್ತಾರೆ ಎಂಬುದನ್ನ ಅಲ್ಲಿಗೆ ಹೋಗಿ ಭೇಟಿ ನೀಡಿ ಮಕ್ಕಳಿಗೆ ಅದರ ಬಗ್ಗೆ ಅರಿವನ್ನ ಮೂಡಿಸ್ತೀವಿ. ಧನ್ಯವಾದಗಳು ಸರ್.
3: ನನ್ನ ಹೆಸರು ಪವಿತ್ರ ಅಂತ ಹೇಳ್ಬಿಟ್ಟು ನಾನು ಸಹ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸುಮಾರು 16 ವರ್ಷಗಳಿಂದ ಈ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್.
0: ತಾವು 16 ವರ್ಷಗಳಿಂದ ಮಕ್ಕಳನ್ನ ಇಲ್ಲಿ ಗಮನಿಸ್ತಾ ಇರ್ತೀರಾ. ಮಕ್ಕಳ ಒಂದು ಕಲಿಕೆಯ ಅಭಿವೃದ್ಧಿ ಯಾವ ರೀತಿಯಾಗಿದೆ, ಹಾಗೆ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ತಾವು ವಿಶೇಷವಾಗಿರ್ತಕ್ಕಂತಹ ಏನಾದರೂ ಯೋಜನೆಗಳನ್ನ ಹಾಕೊಂಡಿರ್ತಕ್ಕಂಥದ್ದು ಏನಾದರೂ ಕಂಡು ಬರುತ್ತಾ?
3: ಖಂಡಿತವಾಗ್ಲೂ ನಿಜ ಸರ್. ನಾನು ಸುಮಾರು 2011 ಈ ಶಾಲೆಗೆ ವರ್ಗಾವಣೆಯಾಗಿ ಬಂದೆ. ಆಗ ಇದ್ದಂತಹ ಮಕ್ಕಳುಗಳಿಗೂ ಈಗ ಇರುವಂತಹ ಮಕ್ಕಳುಗಳಿಗೂ ವ್ಯತ್ಯಾಸ ಇದೆ. ಆಗ್ಲೂ ಸಹ ಒಳ್ಳೆ ಪ್ರತಿಭಾವಂತ ಮಕ್ಕಳುಗಳಿದ್ರು. ನಮ್ಗೆ ಆಸೆ ಆಗ್ತಾ ಇತ್ತು ಎಲ್ಲೋ ಒಂದ್ ಕಡೆ ನಮ್ಮ ಸ್ವಂತ ಮಕ್ಕಳು ಸಹ ಇಷ್ಟೊಂದು ಪ್ರತಿಭೆಯನ್ನ ಹೊಂದಿದವರು ಆಗಿರಲ್ಲ. ಅಂತ ಮಕ್ಕಳುಗಳು ಅಪ್ಪ ಇರಲ್ಲ ಅಮ್ಮ ಇರಲ್ಲ ಅನಾಥರಾಗಿರ್ತಾರೆ. ಅಂತ ಮಕ್ಕಳಲ್ಲೂ ಸಹ ನಮ್ಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ನಾವೇ ಕಲಿಬೇಕೇನೋ ಆ ಮಗುವಿನಿಂದ ಅಂತಹ ಒಂದು ಪ್ರತಿಭೆ ಇರುವಂತಹ ಮಕ್ಕಳುಗಳಿದ್ರು. ಉದಾಹರಣೆಗೆ ಮನೋಜ್ ಅನ್ನ ಹುಡುಗ ಒಬ್ಬ, ಅಪ್ಪ ಅಮ್ಮ ಇರ್ಲಿಲ್ಲ, ಅವನು ಸ್ಟೇಟ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ನಲ್ಲಿ ಅವನು ಪ್ರತಿಭೆಯನ್ನ ನಮ್ಮ ಶಾಲೆಗೆ ಒಂದು ಹೆಸರನ್ನ ತಂದ್ಕೊಟ್ಟ. ಅದ್ರ ಜೊತೆಗೆ ಮಕ್ಕಳುಗಳು ಪ್ರತಿಭಾ ಕಾರಂಜಿಯಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ನಲ್ಲಿ ಇರ್ಬಹುದು, ನಡೆ ನುಡಿಗಳಲ್ಲಿರ್ಬಹುದು, ಶಿಸ್ತಲ್ಲಿ ಇರ್ಬಹುದು, ತುಂಬಾ ಮಾದರಿಯಾಗಿ ಅವರು ದಾಪುಕಾಲನ್ನ ಇಡ್ತಾ ಇದ್ದಾರೆ. ನಾವು ಸಹ ಅದೇ ರೀತಿ ನಾವೆಲ್ಲರೂ ಸಹ ಶಿಕ್ಷಕರು ಏನ್ ಮಾಡ್ತೀವಪ್ಪ ಅಂದ್ರೆ ಮಕ್ಕಳುಗಳ ಒಂದು ಪೇರೆಂಟ್ಸ್ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರ್ತೀವಿ. ವೈಯಕ್ತಿಕ ವಿಚಾರಗಳು, ಅವರ ಆಗು ಹೋಗುಗಳು, ಅವರ ಕಷ್ಟ ಸುಖಗಳನ್ನೆಲ್ಲ ಗೊತ್ತಿರೋದ್ರಿಂದ ಯಾವುದೇ ಒಂದು ಮಗುಗೂ ಪುಸ್ತಕಗಳಿಗಿರ್ಬೋದು, ಅವರಿಗೆ ಬ್ಯಾಗ್ಗಳಿಗಿರ್ಬೋದು, ರೈನ್ ಕೋಟ್, ಛತ್ರಿ, ಏನೇ ಅವಶ್ಯಕತೆ ಇದ್ರೂ ಮೂಲಭೂತ ಅವಶ್ಯಕತೆಗಳು ಬೇಕಾದಲ್ಲಿ ನಾವು ದಾನಿಗಳನ್ನ ಸಂಪರ್ಕ ಮಾಡಿ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಕೊಡುಗೆಗಳನ್ನ ಕೊಡಿಸ್ತೀವಿ. ಜೊತೆಗೆ ನಾವು ಶಿಕ್ಷಕರು ಸಹ ಎಲ್ಲಾ ರೀತಿಯ ಒಂದು ಸಹಾಯವನ್ನು ವೈಯಕ್ತಿಕವಾಗೂ ಸಹ ಮಾಡಿರ್ತೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳುಗಳು ಗೌರ್ಮೆಂಟ್ ಶಾಲೆಗೆ ಬರುವಂತಹ ಮಕ್ಕಳುಗಳಲ್ಲಿ ಒಂದು ಕೊರತೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಒಂದು ಓದಿನ ಒಂದು ವಾತಾವರಣ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಶಾಲೆಗಳಲ್ಲಿ ನಡೆಯುವಂತಹ ಒಂದು ಸಭೆ ಸಮಾರಂಭಗಳಲ್ಲಿ ಹೇಳ್ತಾನೆ ಇರ್ತೀವಿ, ಮನೆಗಳಲ್ಲಿ ಓದೋ ಪರಿಸರವನ್ನ ಮೂಡಿಸಿ ಬೆಳೆಯುವಂತಹ ಮಗು ದೇಶದ ಒಂದು ಉಜ್ವಲ ಭವಿಷ್ಯ. ಅವರಿಗೋಸ್ಕರ ನಿಮ್ಮ ಮನೆಗಳಲ್ಲಿ ಯಾವುದೋ ಒಂದು ಮೂಲೆಯಲ್ಲೂ ಸಹ ಒಂದು ಲೈಬ್ರರಿ ತರ ಅವರಿಗೆ ಮಾಡಿಕೊಡಿ. ನೀವು ಮನೆಗೆ ತಿಂಡಿ ಬೇಕರಿ ತಿಂಡಿ ಅದು ಇದು ತರೋದಕ್ಕಿಂತ ಹೆಚ್ಚಾಗಿ ಒಂದು ಪುಸ್ತಕವನ್ನ ಮನೆಗೆ ತಗೋಬನ್ನಿ. ಆ ಪುಸ್ತಕವನ್ನ ಮಗು ಓದ್ತಾ ಇದ್ದಾಗ ಅದರಲ್ಲಿ ಅಗಾಧವಾದಂತಹ ಶಕ್ತಿ ಸಾಮರ್ಥ್ಯ ಬೆಳೆಯುತ್ತೆ. ಕತೆ ಪುಸ್ತಕಗಳನ್ನ ಓದಿಸಿ, ನೀತಿ ಕತೆಗಳನ್ನ ಓದಿಸಿ. ಇವತ್ತು ಓದ್ಕೊಂಡು ಮುಂದೆ ಹೋಗೋದಕ್ಕಿಂತ ಮಾನವೀಯ ಮೌಲ್ಯಗಳು ಮಕ್ಕಳ ಜೀವನಕ್ಕೆ ಅತಿ ಮುಖ್ಯ. ಜೊತೆಗೆ ಕಷ್ಟ ಸುಖ ಸೋಲು ನಲಿವು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವನೆಯನ್ನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಜೊತೆ ಪೇರೆಂಟ್ಸ್ ಜೊತೆ ನಾವು ಒಂದು ಸಂಬಂಧವನ್ನ ಇಟ್ಕೊಂಡು ಮಗು ಒಂದು ಅಭಿವೃದ್ಧಿಯನ್ನ ಹೊಂದುವಂತೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೀವಿ. ನಾವು ಮಾಡ್ಕೊಂಡಿರೋ ಯೋಜನೆಗಳು ಅಂತಂದ್ರೆ ಶಾಲೆಗೆ ಪ್ರತಿಯೊಂದು ಮಗುನು ಬರಬೇಕು, ಪ್ರತಿದಿನ ಹಾಜರಾತಿ ಕಡ್ಡಾಯ ಇರಬೇಕು. ಯಾವ ಮಗು ಬರಲ್ಲ ಅದಕ್ಕೆ ಸಮಸ್ಯೆ ಏನು ಆ ಪರಿಹಾರವನ್ನ ಸಹ ನಾವು ಸೂಚಿಸ್ತೀವಿ. ಜೊತೆಗೆ ಬೆಳಗ್ಗೆ ಮುಂಚೆ ಬಂದು ಗ್ರೂಪ್ ಸ್ಟಡೀಸ್ ಇರ್ಬೋದು, ಜೊತೆಗೆ ಯಾವ್ದಾದ್ರು ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಗೆ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸುವಾಗ ಯಾವ ಮಗುಗೆ ಯಾವ ಪ್ರತಿಭೆ ಇದೆ, ಯಾವ ಮಗುವಿನಿಂದ ನಾವು ಯಾವ ಪ್ರತಿಭೆಯನ್ನು ಹೊರಹಾಕ್ತೀವಿ ಹಾಕಿಸ್ಬಹುದು ಅಂತ ಹೇಳ್ಬಿಟ್ಟು ಅವ್ರನ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ದಾರಿ ಮಾರ್ಗಗಳನ್ನ ನಾವು ಒದಗಿಸ್ಕೊಡ್ತೀವಿ. ಜೊತೆಗೆ ಇಲ್ಲಿ ಗ್ರಾಮಸ್ಥರು ಸಹ ಚೆನ್ನಾಗಿ ಸಹಕಾರವನ್ನ ಕೊಡ್ತಾರೆ. ಗ್ರಾಮ ಪಂಚಾಯತಿಯವರು ಇರ್ಬೋದು, ಊರಿನವ್ರು ಇರ್ಬೋದು, ದಾನಿಗಳಿರ್ಬೋದು, ಎಲ್ಲರೂ ಸಹ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ನಾವು ದುಡಿಯುವಂತ ಸ್ವಲ್ಪ ಹಣವನ್ನ ಅನಾಥಾಶ್ರಮಕ್ಕೆ, ಈ ಬಡ ಮಕ್ಕಳುಗಳಿಗೆ, ಗೌರ್ಮೆಂಟ್ ಶಾಲೆಗಳಿಗೆ ಕೊಡೋಣ ಅನ್ನೋಂತ ಮನೋಭಾವನೆ ಹೆಚ್ಚಿರುವಂತ ಜನರು ಇದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ, ಅದಕ್ಕೆ ನಾವು ಚಿರಋಣಿಗಳು. ಅದೇ ತರ ನಮ್ಮ ಶಾಲೆಗೆ ಬೇಕಾಗಿರುವಂತ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ, ಅವರೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಚ್ಛಿಸ್ತೀನಿ. ಇದೇ ತರ ಇನ್ನೂ ಮುಖ್ಯವಾಗಿ ಪೋಷಕರು ಬದಲಾವಣೆ ಆಗ್ಬೇಕು. ಖಾಸಗಿ ಶಾಲೆ ಇಂಗ್ಲಿಷ್ ಮೀಡಿಯಮ್ ಅನ್ನೋಂತಹ ಒಂದು ಮನೋಭಾವನೆಯನ್ನ ಬದಲಾಯಿಸಿಕೊಂಡು ಸರ್ಕಾರಿ ಶಾಲೆಗಳಲ್ಲೂ ಸಹ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ತಲುಪ್ತಾ ಇದೆ. ಈಗ ಬೈಲಿಂಗ್ವೆಲ್ ಸಹ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಬೈಲಿಂಗ್ವೆಲ್ ಅಂದ್ರೆ ದ್ವಿಭಾಷಾ ಒಂದು ಮಾಧ್ಯಮ, ಕನ್ನಡದಲ್ಲೂ ಕಲಿತಾರೆ ಮಕ್ಕಳು, ಇಂಗ್ಲಿಷಲ್ಲೂ ಕಲಿತಾರೆ. ಇಂಗ್ಲಿಷಲ್ಲಿ ಗೊತ್ತಾಗದಿದ್ದನ್ನ ಕನ್ನಡದಲ್ಲಿ ಕಲ್ತ್ಕೊಂಡು ಮುಂದುವರಿತಾರೆ. ಕೆಲವೊಂದು ಖಾಸಗಿ ಶಾಲೆಯಿಂದ ಬಂದಿರುವಂತಹ ಮಕ್ಕಳುಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಅಲ್ಲಿ ಇರುವಂತಹ ಮಕ್ಕಳುಗಳೇ ಆಂಗ್ಲ ಮಾಧ್ಯಮದಲ್ಲಿ ಆಂಗ್ಲ ಭಾಷೆಯಲ್ಲಿ ಚೆನ್ನಾಗಿ ಒಂದು ಫ್ಲೂಯೆನ್ಸಿಯಾಗಿ ಓದ್ತಾರೆ. ಇಷ್ಟೊಂದು ಅಭಿವೃದ್ಧಿಯಿಂದ ಓದ್ತಿರುವಾಗ ನಮ್ಮ ಮಕ್ಕಳುಗಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ನಾವು ಸಹ ಚೆನ್ನಾಗಿ ಕಲಿಸೋಣ ಅನ್ನೋ ಮನೋಭಾವನೆ ನಮಗೂ ಬರುತ್ತೆ. ಪೇರೆಂಟ್ಸ್ ಸಹ ಸ್ವಲ್ಪ ಬದಲಾವಣೆ ಆಗ್ಬೇಕು ಸರ್. ಅವರು ಎರಡು ಕೈ ಸೇರಿದ್ರೇನೆ ಒಂದ್ ಚಪ್ಪಾಳೆ ಅನ್ನೋ ತರ ನಮ್ಮ ಕಡೆಯಿಂದ ಮಾತ್ರ ಆಸಕ್ತಿ ಇದ್ರೆ ಸಾಕಾಗಲ್ಲ, ಪೋಷಕರೊಂದದವರು ಸಹ ಇದಕ್ಕೆ ಕೈ ಜೋಡಿಸ್ಬೇಕು. ಕೈ ಜೋಡಿಸಿದಾಗ ಶಾಲೆಯನ್ನ ಅಭಿವೃದ್ಧಿ ಪಥದ ಹತ್ರ ಕೊಂಡೊಯ್ಯಲಿಕ್ಕೆ ಎರಡು ಮಾತಿಲ್ಲ ಅಂತ ನಾನು ಅಭಿಪ್ರಾಯವನ್ನ ಹೇಳಿ.
0: ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನ ತಾವು ವ್ಯಕ್ತಪಡಿಸಿದ್ರಿ. ತಾವು ಈಗ ಪ್ರಸ್ತುತವಾಗಿ ಈ ಶಾಲೆಯಲ್ಲಿ ಯಾವ್ಯಾವ ವಿಷಯಗಳನ್ನ ಬೋಧಿಸ್ತಾ ಇದ್ದೀರಾ?
3: ಸರ್, ನಾನು 1ನೇ ತರಗತಿಯಿಂದ 7ನೇ ತರಗತಿಯಿಂದ ತನಕ ಇಂಗ್ಲಿಷ್ ಭಾಷೆಯನ್ನ ಬೋಧಿಸ್ತೀನಿ, ಜೊತೆಗೆ ಸಮಾಜ ವಿಜ್ಞಾನವನ್ನ 7ನೇ ತರಗತಿಗೆ ಬೋಧಿಸ್ತೀನಿ ಸರ್.
0: ನೋಡಿ, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಹೆಚ್ಚಿನ ಮಟ್ಟಿನದಾಗಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆ ಅಂತ ಹೇಳಿದ್ರೆ ಬಹಳಷ್ಟು ಕಠಿಣವಾಗಿರತಕ್ಕಂಥ ವಿಷಯ ಅನ್ನೋದಾಗಿ ಅನ್ಕೊಂಡಿರ್ತಾರೆ. ತಾವು 16 ವರ್ಷಗಳಿಂದಲೂ ಕೂಡ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತೀರ. ಇಂಗ್ಲಿಷ್ ಭಾಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನ ಆ ವಿದ್ಯಾರ್ಥಿಗಳಲ್ಲಿ ತಾವು ಗುರುತಿಸಿದಿರ, ತಿಳಿಸ್ಕೊಡಿ.
3: ಸರ್, ಖಂಡಿತವಾಗ್ಲೂ ನಾವೆಲ್ಲ ಓದ್ಬೇಕಾದ್ರೆ ಹೇಗಿತ್ತಪ್ಪ ಅಂದ್ರೆ 5ನೇ ಕ್ಲಾಸಿಗೆ ಬಂದಾಗ ABCD ಕಲಿತಾ ಇದ್ವಿ. ಆ ಪದ್ಧತಿ ಈಗ ದೂರ ಆಗಿದೆ. 1ನೇ ಕ್ಲಾಸಲ್ಲಿ ಮಗು ವಿತ್ ಸೌಂಡ್ಸ್ ವರ್ಡ್ಸ್ ಅನ್ನ ಕಲಿಯುತ್ತೆ. ನಾವು ABCD ಅಂತ ಹೇಳ್ಬಿಟ್ಟು ABCD ಅನ್ನ ಬರಿತಾ ಇದ್ವಿ, ಆದ್ರೆ ಈಗ COAPT ಅನ್ನುವಂತಹ ಒಂದು ಮಾದರಿ ಬಂದಿದೆ. ಅಂದ್ರೆ ಮಗುಗೆ ಈಸಿಯಾಗಿ ಬರೆಯುವಂತ ಅಕ್ಷರಗಳು ಸಿ ಅಂತಂದ್ರೆ ಸಿ ಅಂದ್ರಷ್ಟೇ ಅಲ್ಲ, ಅದ್ರದ್ದು ಸೌಂಡ್, ಉದಾಹರಣೆಗೆ ಕ ಓಗೆ ಓ, ಒಂದೊಂದು ಅಕ್ಷರಕ್ಕೂ ಒಂದೊಂದ್ ಸೌಂಡ್ ಇದೆ. ಈಗ COAPT ಅನ್ನುವಂತ 5 ಅಕ್ಷರಗಳನ್ನ ಕಲ್ತ ಮೇಲೆ ಆ 5 ಅಕ್ಷರಗಳನ್ನ ಸೇರಿಸಿ ಯಾವ್ದಾದ್ರು ವರ್ಡ್ಸ್, ಉದಾಹರಣೆಗೆ ಕ ಇಂದ ಶುರುವಾಗೋದು ಕ್ಯಾಟ್ ಇರ್ಬೋದು, ಕಪ್ ಇರ್ಬೋದು, ಅಂತಹ ವರ್ಡ್ಸ್ ಅನ್ನ ಅದು ಐಡೆಂಟಿಫಿಕೇಶನ್ ಮಾಡುತ್ತೆ. ಸಿ ಇಂದ ಶುರುವಾಗುತ್ತೆ, ಸಿ ಗೆ ಒಂದ್ ಸೌಂಡ್ ಇದೆ, ಕ ಇದೆ ಅಂತ ಹೇಳ್ಬಿಟ್ಟು. ಜೊತೆಗೆ 2 ಅಕ್ಷರಗಳು, ಅದರಲ್ಲಿ ಓವೆಲ್ಸ್ ಗಳನ್ನ, ನಾವು ಓವೆಲ್ಸ್ ಗಳನ್ನ ಕಲಿಬೇಕಾದ್ರೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ಗೆ ಬರಬೇಕಾಗಿತ್ತು. AEIOU ಅನ್ನುವಂತಹ ಒಂದು ಓವೆಲ್ಸ್ ಗಳಿದೆ, ಕಾನ್ಸೋನೆಂಟ್ಸ್ ಇದೆ. ಕಾನ್ಸೋನೆಂಟ್ಸ್ ಅನ್ನುವಂತಹ ವರ್ಡ್ಸ್ ನಮಗೆ ಗೊತ್ತಿರಲಿಲ್ಲ, ಬಟ್ ಇವಾಗ ನಮ್ಮ ಮಕ್ಕಳುಗಳಿಗೆ ಕೇಳಿ ಕಾನ್ಸೋನೆಂಟ್ಸ್ ಗೊತ್ತು, ಓವೆಲ್ಸ್ ಗೊತ್ತು, ಸೌಂಡ್ಸ್ ಗೊತ್ತು, ಮತ್ತೆ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಡಯಾಗ್ರಾಫ್ಸ್ ಗೊತ್ತು, ಮತ್ತೆ ಅವರಿಗೆ ಕೆಲವೊಂದು ವರ್ಡ್ಸ್ ನ ನಾವು ಹೇಗೆ ಸೌಂಡ್ಸ್ ಜೋಡಿಸಿ ಓದ್ಬೇಕು ಅನ್ನುವಂಥದ್ದು ಗೊತ್ತು, ಸೈಲೆಂಟ್ ಲೆಟರ್ಸ್ ಗೊತ್ತು, ಹೋಮೋಫೋನ್ಸ್ ಗೊತ್ತು, ಆಪೋಸಿಟ್ ವರ್ಡ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್. ಜೊತೆಗೆ ಮಕ್ಕಳುಗಳು ಹೇಗಿದಾರಪ್ಪ ಅಂತಂದ್ರೆ, ಈಗ ನಮ್ಗೆ 1ನೇ ಕ್ಲಾಸಿಂದ ಒಂದು ಲ್ಯಾಂಗ್ವೇಜ್ ನ ಇಂಗ್ಲಿಷ್ ಅಂತ ಕೊಟ್ಮೇಲೆ ಮಕ್ಕಳುಗಳಿಗೆ ನಮ್ಗೆ ಬೈಲಿಂಗ್ವೆಲ್ ಕಷ್ಟ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಮಕ್ಕಳು ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಇಂಗ್ಲಿಷ್ ಅಲ್ಲಿ ನಾವೇನ್ ಕೇಳಿದ್ರು ಅದಕ್ಕೆ ತಕ್ಷಣವಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಗ್ರಾಮ್ಯಾಟಿಕಲ್ ಕರೆಕ್ಟ್ ಆಗಿ ಇಲ್ದಿದ್ರು ಪರವಾಗಿಲ್ಲ, ಅಟ್ ಲೀಸ್ಟ್ ಅದು ಏನ್ ಕೇಳ್ತಾ ಇದಾರೆ ಮ್ಯಾಮ್, ನಾವು ಏನು ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು ಅನ್ನುವಂತಹ ಒಂದು ವಾಕ್ ಚಾತುರ್ಯ ಅವರಿಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬಂದಿದೆ. ಆಮೇಲೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ಬೋದು, ನ್ಯಾಷನಲ್ ಫೆಸ್ಟಿವಲ್ಸ್ ಅಲ್ಲಿ ಇರ್ಬೋದು, ಕನ್ನಡದಲ್ಲಿ ಹೇಗೆ ಭಾಷಣ ಮಾಡಿಸ್ತೀವೋ ಅದೇ ತರ ಇಂಗ್ಲಿಷ್ ಅಲ್ಲೂ ಸಹ ಭಾಷಣವನ್ನ ಮಾಡಿಸ್ತೀವಿ. ಅದಕ್ಕೆ ಇಲ್ಲಿನ ಊರಿನ ಪ್ರಮುಖರು ಸಹ ಮೆಚ್ಕೊಂಡಿದ್ದಾರೆ ಸರ್. ಯಾಕೆಂದ್ರೆ ಮಗು ಗೌರ್ಮೆಂಟ್ ಶಾಲೆಯಲ್ಲಿ ಓದುವಂತ ಮಗು ಇಂಗ್ಲಿಷ್ ನಲ್ಲಿ ಇಷ್ಟು ಫ್ಲೂಯೆನ್ಸಿ ಆಗಿ ಇಷ್ಟು ಚೆನ್ನಾಗಿ ಭಾಷಣವನ್ನ ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ ಅಂದ್ರೆ ಅವರಿಗೂ ಖುಷಿಯಾಗಿದೆ. ಪೇರೆಂಟ್ಸ್ ಸಹ ಬಂದು ಹೇಳ್ತಾರೆ ಮನೆಯಲ್ಲಿ ಇಂಗ್ಲಿಷ್ ನ ಹೇಳ್ತಾರೆ, ಕೇಳ್ತಾರೆ, ಮಾತಾಡ್ತಾರೆ, ನಮಗೂ ಎಲ್ಲೋ ಒಂದ್ ಕಡೆ ಖುಷಿ ಇದೆ, ಸಂತೋಷ ಇದೆ ಅಂತ ಹೇಳ್ಬಿಟ್ಟು. ಅದರಿಂದ ನನಗೆ ತೃಪ್ತಿ ಆಗಿದೆ ಸರ್. ಮಕ್ಕಳಿಗೆ ಏನೋ ಒಂದು ಮೆಥಡ್ ಇದೆಯಲ್ಲ, ಈ ನಲಿಕಲಿ ಮೆಥಡ್ ಇರ್ಬೋದು, ಇಂಗ್ಲಿಷ್ ENK ಅನ್ನುವಂತ ಒಂದು ಹೊಸ ಮೆಥಡ್ ನ ತಂದಿದ್ರು, ಅದು ತುಂಬಾ ಚೆನ್ನಾಗಿದೆ. ಈಗ ನಾವು ಅದನ್ನ ದಾಟ್ಕೊಂಡು ಇನ್ನು ಬೈಲಿಂಗ್ವೆಲ್ ಅನ್ನೋದಕ್ಕೆ ಹೋಗ್ತಾ ಇದೀವಿ. ಅದರಲ್ಲಿ ಈ ವರ್ಷ ಪ್ರಾರಂಭ ಆಗಿದೆ, ಅದು ಸಹ ಒಳ್ಳೆಯ ಒಂದು ಪ್ರೋಗ್ರಾಮ್. ಅದರಲ್ಲೂ ಸಹ ಅತ್ಯಂತ ಮೇಲ್ಮಟ್ಟದ ಒಂದು ಸಕ್ಸಸ್ ನ ನಾವು ಮಾಡಿಸಬೇಕು ಮಕ್ಕಳಿಂದ ಅನ್ನೋದು ನಮ್ಮ ಆಶಯ ಆಗಿದೆ.
0: ಒಟ್ಟಲ್ಲಿ ಈ ಒಂದು ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ವಿದ್ಯಾರ್ಥಿಗಳ ಸಾಧನೆ ಚೆನ್ನಾಗಿದೆ ಅನ್ನೋದಾಗಿ ಕೂಡ ತಮ್ಮ ಒಂದು ಮಾತಿನ ಅರ್ಥವೂ ಕೂಡ ಆಗಿತ್ತು. ಈಗ ತಾವು ಹೇಳ್ತಾ ಇದ್ರಿ, ವಿದ್ಯಾರ್ಥಿಗಳಿಗೆ ವಿವಿಧ ಸನ್ನಿವೇಶಗಳಲ್ಲಿ ಭಾಷಣಗಳನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನು ಕೂಡ ತಾವು ಮಾಡಿಸ್ತೀರಿ ಅನ್ನೋದಾಗಿ ಕೂಡ ತಾವು ಹೇಳ್ತಾ ಇದ್ರಿ. ಅದರಲ್ಲಿ ಈಗ ಬೆಳಗಿನ ಪ್ರಾರ್ಥನೆಯ ಅವಧಿಯಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಅದರಲ್ಲೂ ಕೂಡ ವಿಶೇಷವಾಗಿ ಇಂಗ್ಲಿಷ್ ಭಾಷೆಯಲ್ಲೇ ಭಾಷಣವನ್ನ ಮಾಡ್ತಕ್ಕಂಥದ್ದು ಏನಾದರೂ ಚಟುವಟಿಕೆ ತಮ್ಮ ಒಂದು ಶಾಲೆಯಲ್ಲಿ ಏನಾದರೂ ಮಾಡಿಸ್ತಾ ಇದ್ದೀರಾ?
3: ಹಾ ಸರ್, ನಾವು ಪ್ರತಿದಿನ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳುಗಳಿಗೆ ಡೇಟ್, ಇಯರ್ ಮತ್ತೆ ಡೇ ಅದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿಸ್ತೀವಿ. ಆಮೇಲೆ ಕೆಲವೊಂದು ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ನ ಮತ್ತೆ ಕೆಲವೊಂದೆಲ್ಲ ಕತೆಗಳನ್ನ, ನಾವೆಲ್ಸ್ ಗಳನ್ನ ತಂದ್ಬಿಟ್ಟು, ಕಾಮಿಕ್ಸ್ ಗಳನ್ನ, ಜೋಕ್ಸ್ ಗಳನ್ನ ಕೆಲವೊಂದೊಂದ್ಸರಿ ನಾವು ಮಾಡಿಸ್ತಾ ಇರ್ತೀವಿ ಸರ್. ಅವರಿಗೆ ಫ್ಲೂಯೆನ್ಸಿ ಆಗಿ ಒಂದು ಪ್ರೊನೌನ್ಸಿಯೇಷನ್ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು. ಮತ್ತೆ ಇಂಗ್ಲಿಷ್ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ, ಅದು ಸಹ ಕನ್ನಡದ ತರನೇ ನಾವು ಮಾತಾಡಬಹುದಲ್ವಾ ಅನ್ನುವಂತ ಒಂದು ಫ್ರೆಂಡ್ಲಿ ವಾತಾವರಣ ಇಂಗ್ಲಿಷ್ ಮೇಲೆ ಅವರಿಗೆ ಒಂದು ಅಪೇಕ್ಷೆ ಬರಲಿ, ಅದು ಏನೋ ಬೇರೆ

0: ಕಲಿಯೋದು, ಯಾರೋ ಹೊರಗಡೆಯವ್ರು ಮಾತಾಡೋದು ನಮ್ಗಲ್ಲ ಅದು. ಅದೇನಿದ್ರು ಪ್ರತಿಷ್ಠಿತ ಶಾಲೆಗಳಿಗೆ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡವ್ರು ಮಾತಾಡೋದು ಅನ್ನೋದು ಹೋಗ್ಬೇಕು ಮಕ್ಕಳಿಗೆ. ನಾವು ಸಹ, ನಮಗೂ ಇಂಗ್ಲಿಷ್ ಬರುತ್ತೆ, ಅವ್ರು ಮಾತಾಡ್ತಾ ಇರೋದು ಇಂಗ್ಲಿಷು, ನಮಗೆ ಅರ್ಥ ಆಗ್ತಾ ಇದೆ, ನಾವು ಮಾತಾಡೋಣ, ಕೇಳೋಣ, ಹೇಳೋಣ ಅಂತ ಭಯ ಭೀತರು ಇಲ್ದಲೇನೆ ಅವರು ನಿರ್ಭೀತಿಯಿಂದ ಇಂಗ್ಲಿಷನ್ನ ಮಾತಾಡ್ತಾರೆ ಸರ್. ಅದಕ್ಕೆ ಕಾರಣ ಅಂದ್ರೆ ನಾವು ನಡೆಸುವಂತಹ ಚಟುವಟಿಕೆಗಳು. ಉದಾಹರಣೆಗೆ ನೀವು ಬೆಳಿಗ್ಗೆ ಕೇಳಿಸ್ಕೊಂಡ್ರೆ ಅನ್ಸುತ್ತೆ ಮಕ್ಕಳು ಶಾಲೆಯಲ್ಲಿ ಪ್ರೇಯರ್ ಆಗ್ತಿರ್ಬೇಕಾದ್ರೆ ಇಂಗ್ಲಿಷ್ ಅಲ್ಲೇನೆ ಡೇಟ್ ಹೇಳಿದ್ರು, ಇಯರ್ ಹೇಳಿದ್ರು, ಡೇ ಹೇಳಿದ್ರು, ಮತ್ತೆ ಕೆಲವೊಂದನ್ನೆಲ್ಲ ಕೇಳಿದ್ರೆ ಅವರು ನಮಗೆ ರೆಸ್ಪಾನ್ಸ್ ಮಾಡಿದ್ರು, ಸ್ಟ್ಯಾಂಡ್ ಇನ್ ಸ್ಟ್ರೈಟ್ ಲೈನ್ ಅಂತನೋ ಅಥವಾ ಟೇಕ್ ಯುವರ್ ಪ್ಲೇಸ್ ಅಂತನೋ, ವೇರ್ ಇಸ್ ಯುವರ್ ಪ್ಲೇಸ್, ವೇರ್ ಇಸ್ ಯುವರ್ ಲೈನ್ ಅಂತ ಕೇಳಿದಾಗ ಅವರು ಕರೆಕ್ಟ್ ಆಗಿ ಅವ್ರವ್ರ ಪ್ಲೇಸಿಗೆ ಹೋಗಿ ನಿಂತ್ಕೊಳ್ಳೋದು ಮಾಡೋದು ಮಾಡ್ತಾರೆ ಸರ್. ನಾವೇನೇ ಹೇಳಿದ್ರು ಬ್ರಿಂಗ್ ಮೈ ಬಾಟಲ್ ಅಂದ್ರೆ ಓಡೋಗ್ ತಂದ್ಕೊಡ್ತಾರೆ, ಅಥವಾ ಕ್ಲೋಸ್ ದ ವಿಂಡೋ ಅಂದ್ರೆ ಒಂದನೇ ಕ್ಲಾಸ್ ಮಕ್ಕಳು ಕ್ಲೋಸ್ ಮಾಡ್ತಾರೆ. ಮಿಸ್ ಹೇಳ್ತಾ ಇರೋ ನಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅವರು ಸಹ ಶಾಲ ಡ್ರಿಂಕ್ ವಾಟರ್ ಮ್ಯಾಮ್ ಅಂತ ಕೇಳ್ತಾರೆ. ಅಷ್ಟೆಲ್ಲ ಕೇಳ್ತಿದೆ ಅಂದ್ರೆ ಅದನ್ನ ಕಲಿಯಕ್ಕೆ ನಾವು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸಿಗೆ ಬರಬೇಕಾಗಿತ್ತು. ಆದ್ರೆ ಇವಾಗ ಆಗಿಲ್ಲ ಪರಿಸ್ಥಿತಿ, ಅದರಿಂದ ಇಂಗ್ಲಿಷ್ ಅನ್ನೋದು ಮಕ್ಕಳಿಗೆ ಫ್ರೆಂಡ್ಲಿ ಆಗಿದೆ ಸರ್.
1: ಒಟ್ಟಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಣದಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಅಪ್ರತಿಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇನ್ ಮುಂದಕ್ಕೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಸಾಧನೆಯನ್ನ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಮಾಡ್ತಾರೆ ಅನ್ನುವಂತಹ ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರಿ. ಧನ್ಯವಾದಗಳು ತಮಗೆ.
0: ಥ್ಯಾಂಕ್ ಯು ಸರ್. ನನಗೂ ತುಂಬಾ ಖುಷಿ ಆಯ್ತು ಇದೇ ತರ ಗೌರ್ಮೆಂಟ್ ಶಾಲೆಗಳಲ್ಲಿ ಆಗುವಂತಹ ಬೆಳವಣಿಗೆಗಳು ಪೋಷಕರ ಮಟ್ಟಕ್ಕೆ ತಲುಪಿ ನಮ್ಮ ಶಾಲೆಗಳ ಅಭಿವೃದ್ಧಿ ಆದ್ರೆ ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಸರ್. ಧನ್ಯವಾದಗಳು.
1: ಒಳ್ಳೇದು, ಒಟ್ಟಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಒಂದು ಅರಿವನ್ನ ಉಂಟು ಮಾಡಿ ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣ ಬೆಳವಣಿಗೆ ಆಗೋದಕ್ಕೆ ಏನೇನ್ ಬೇಕೋ ಅದನ್ನ ಎಲ್ಲವನ್ನು ಕೂಡ ತಾವೆಲ್ಲರೂ ಒಗ್ಗೂಡಿ ಮಕ್ಕಳಿಗೆ ಕೊಡ್ತಾ ಇದ್ರ, ತುಂಬಾ ಸಂತೋಷ ಆಗುತ್ತೆ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆ, ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಜ್ಞಾನ ಎಲ್ಲಾ ಮಕ್ಕಳಿಗೂ ಕೂಡ ಸಿಗ್ಲಿ ಅನ್ನುವಂತಹ ಒಂದು ಹಾರೈಕೆ ನಮ್ಮ ಆಕಾಶವಾಣಿ ಹಾಸನ ಕೇಂದ್ರದ್ದು ಕೂಡ ಆಗಿರುತ್ತೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಆತ್ಮೀಯ ಪೋಷಕರೇ, ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ ಈ ಒಂದು ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲಾ ಪೋಷಕರಲ್ಲೂ ಕೂಡ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ತಾವು ಈ ಒಂದು ಶಾಲೆಯನ್ನ ಉಳಿಸಿ ಬೆಳೆಸುವಂತಹ ಒಂದು ಪ್ರಮುಖ ಜವಾಬ್ದಾರಿಯನ್ನ ತಾವು ನಿರ್ವಹಿಸಲೇಬೇಕಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ದಾಖಲು ಮಾಡಿದ್ದೆ ಆದಲ್ಲಿ ಈ ಒಂದು ಶಾಲೆಯ ದಾಖಲಾತಿಯ ಸಂಖ್ಯೆನೂ ಕೂಡ ಹೆಚ್ಚಿಗೆ ಆಗೇ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ತಾವು ಹೆಚ್ಚಿನ ಮಟ್ಟಿಗೆ ಮುತುವರ್ಜಿಯನ್ನ ವಹಿಸಿ ತಾವು ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡಲೇಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳಿಸಿಕೊಂಡು ತಾವು ಮಾಡಿದ್ದೆ ಆದಲ್ಲಿ ಈ ಒಂದು ಶಾಲೆಯ ಉಳಿವು ಅನ್ನುವಂಥದ್ದು ಯಾವುದೇ ಕಾರಣದಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಪ್ರಮುಖ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ನಿರ್ವಹಿಸಲೇಬೇಕಾಗುತ್ತೆ. ಆತ್ಮೀಯ ಕೇಳುಗರೇ, ಈಗ ಈ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಲಿಸೋಣ.
2: ನನ್ನ ಹೆಸರು ನವ್ಯ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಮ್ಮ ಶಾಲೆಯ ಬಗ್ಗೆ ಮಾತಾಡಲಿದ್ದೇನೆ. ನಮ್ಮ ಶಾಲೆಯಲ್ಲಿ 4 ಜನ ಟೀಚರ್ಸ್ ಗಳಿದ್ದಾರೆ, 2 ಅಡುಗೆ ಆಂಟಿಯರ್ ಇದ್ದಾರೆ. ಅವರು ದಿನಾಲು ನಮಗೆ ರುಚಿ ರುಚಿಯಾದ ಅಡುಗೆಗಳನ್ನು ಬಡಿಸುತ್ತಾರೆ, ಮಾಡಿ ನಾವು ಅದನ್ನ ತಿಂದು ಖುಷಿ ಪಡುತ್ತೇವೆ. ದಿನ ನಮಗೆ ಮೊಟ್ಟೆ ಸಿಗುತ್ತದೆ, ಬಾಳೆಹಣ್ಣು ಸಿಗ್ತದೆ, ಎಲ್ಲ ತಿಂದು ನಾವು ಶಕ್ತಿಯಿಂದ ಪ್ರೋಟೀನ್ ಹೆಚ್ಚಿಸುತ್ತದೆ ನಮ್ಮ ಬಾಡಿಯಲ್ಲಿ. ನಮಗೆ ಟೀಚರ್ಸ್ಗಳು ಅಷ್ಟೇ, ಎಲ್ಲ ಪಾಠ ಮಾಡ್ತಾರೆ. ಅಕಸ್ಮಾತ್ ನಮ್ಮನೇಲಿ ಬುಕ್ ತಂದ್ಕೊಡೋದ್ ಲೇಟ್ ಆದ್ರೆ ಟೀಚರ್ಸ್ ತಂದ್ಕೊಟ್ಟು ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ನಮಗೆ ದಾನಿಗಳ ಹತ್ರ ಕೇಳಿ ಗ್ರೀನ್ ಬೋರ್ಡು ಎಲ್ಲ ನಮಗೆ ಎಷ್ಟು ಸೌಕರ್ಯಗಳು ಬೇಕು ಅದನ್ನೆಲ್ಲ ತಂದ್ಕೊಟ್ಟಿದ್ದಾರೆ. ನಾವು ಇನ್ನೂ ಹೆಚ್ಚು ಹೆಚ್ಚು ಓದ್ತಾ ಇದ್ದೀವಿ. ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ ನಾವೇ ಹೆಚ್ಚು ಸ್ಟ್ರಾಂಗ್ ಆಗಿ ಓದೋದು, ಎಲ್ಲದರಲ್ಲೂ ನಾವೇ ಫಸ್ಟ್ ಇರೋದು, ಎಲ್ಲ ಪ್ರತಿಭಾ ಕಾರಂಜಿ ಸ್ಪೋರ್ಟ್ಸ್ ಅಲ್ಲೆಲ್ಲ ನಮಗೆ ಹೆಚ್ಚು ಪ್ರೈಸ್ಗಳು ಬರೋದು, ನಾವೇ ಎಲ್ಲದರಲ್ಲೂ ಮುಂದೆ ಇರೋದು. ನಮಗೆ ಶಾಲೆಯಲ್ಲಿ ಡೈಲಿ ಶನಿವಾರ ದೈಹಿಕ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗಳನ್ನ ಮಾಡಿಸ್ತಾರೆ, ಮತ್ತೆ ಮಾಸ್ ಪಿಟಿಯನ್ನ ಮಾಡಿಸ್ತಾರೆ. ನಮ್ಗೆ ಉಸಿರಾಟದ ಎಲ್ಲ ಹೆಂಗೆ ಹೇಳೋದು ಅಂತ ಹೇಳ್ಕೊಟ್ಟಿದ್ದಾರೆ, ಮತ್ತೆ ಯೋಗಾಸನ ಹೆಂಗ್ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಮಗೆ ಟೀಚರ್ಸ್ಗಳು ಅಷ್ಟೇ, ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಮತ್ತೆ ಪ್ರೀತಿಯಿಂದ ಮಾತಾಡ್ತಾರೆ. ನಮ್ಮ ಹತ್ರ ಏನಿಲ್ಲ ಅಂದ್ರು ಅವ್ರ ವಸ್ತುಗಳನ್ನ ತಂದು ನಮಗ್ ಕೊಡ್ತಾರೆ. ಒಟ್ಟಲ್ಲಿ ನಮ್ಗೆ ನಮ್ಮ ಶಾಲೆ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ, ಹೆಚ್ಚಿನಾಗಿ ನಮ್ಮ ಶಾಲೆಗೂ ಬಂದು ಎಲ್ಲರೂ ಸೇರ್ಕೊಳ್ಳಿ.
3: ನನ್ನ ಹೆಸರು ರಕ್ಷಾ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಶ್ರೇಯ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
5: ನನ್ನ ಹೆಸರು ಸಮೃದ್ಧಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
6: ನನ್ನ ಹೆಸರು ರಿಷಿಕಾ, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು

0: ಕೊಡು ತಾಯಿ. ಥ್ಯಾಂಕ್ ಯು.
1: ನನ್ನ ಹೆಸರು ನಿಶಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಮಾಡುತ್ತಿರುವುದು ಮಿಮಿಕ್ರಿ. ರೇಸ್ ಬೈಕ್ ಬೆಕ್ಕು
2: ಮ್ಯಾವ್ ಮ್ಯಾವ್
1: ನಾಯಿ ಬೌ ಬೌ ಬೌ ಬೌ ಪಾರಿವಾಳ ರೈಲು ಚುಕುಪುಕು ಚುಕುಪುಕು ಚುಕುಪುಕು ಚುಕುಪುಕು.
3: ನನ್ನ ಹೆಸರು ಸಮರ್ಥ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಾಂಗ್ ಹೇಳ್ತಿದ್ದೇನೆ. ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ ಆನಂದ ರಮಣ, ಅಚ್ಯುತ ಕೇಶವಾರಿ ನಾರಾಯಣ, ಅಚ್ಯುತ ಕೇಶ

0: రమణ ఆత్మారామానంద రమణ.
1: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ ಶಾಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಹಲಸುಮನೆ, ತೊಂಡುವಳ್ಳಿ, ನಂದಿಕೆರೆ, ಮಾರಿಕಟ್ಟೆ, ಹಾಲದಗುಡ್ಡೆ ಮಾರ್ಗವಾಗಿ ವಸ್ತಾರೆ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಮಾಡಿದ್ದೇ ಆದಲ್ಲಿ ನಮ್ಮ ಈ ವಸ್ತಾರೆ ಶಾಲೆಗೆ ಮಕ್ಕಳ ದಾಖಲಾತಿ ಖಂಡಿತ ಹೆಚ್ಚಳವಾಗುತ್ತದೆ. ಹಾಗಾಗಿ ದಯವಿಟ್ಟು ಜನಪ್ರತಿನಿಧಿಗಳು ಇದರ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಶಾಲೆಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ.
2: ಸರ್, ನಮ್ಮ ಶಾಲೆಗೆ ಸುಮಾರು 78 ವರ್ಷದ ಒಂದು 4 ಜನ ಹಳೆ ವಿದ್ಯಾರ್ಥಿಗಳು ಅವರಾಗಿ ಬಂದು ನಮಗೆ ಒಂದು ಬೀರನ್ನ ಡೊನೇಟ್ ಮಾಡಿದ್ರು. ಅವರ ಹೆಸರು ಸುಬ್ಬೇಗೌಡ ವಸ್ತಾರೆ, ಚಂದ್ರಶೇಖರ್ ತೊಂಡುವಳ್ಳಿ, ನಾಗೇಶ್ ಗೌಡ ಆಲದಗುಡ್ಡೆ, ಮೋಹನ್ ಆಲದಗುಡ್ಡೆ. ಇವರು ನಮ್ಮ ಶಾಲೆಗೆ ಅವರಾಗೆ ಬಂದು ವಾಲಂಟರಿ ಆಗಿ ನಮಗೆ ಒಂದು ಬೀರನ್ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಸರ್,
3: ವಿಪಿ ರವಿ ಸರ್ ಅವರು ಸಹ ನಮ್ಮ ಶಾಲೆಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಮಾಜಿ ಅಧ್ಯಕ್ಷರು, ಯಾವಾಗ ಏನ್ ಹೇಳಿದ್ರು ಪಾಪ ಶಾಲೆ ವಿಚಾರದಲ್ಲಿ ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ನಮಗೆ ತುಂಬಾ ಚೆನ್ನಾಗಿ ಕೋಆಪರೇಷನ್ ಮಾಡ್ತಾರೆ. ನಮ್ಮಲ್ಲಿ ಶೌಕತ್

0: ಒಬ್ರಿದ್ದಾರೆ, ಅವರು ಪಾಪ ನಮ್ಮ ಶಾಲೆನಲ್ಲಿ ಏನೇ ರಿಪೇರಿ ಕೆಲಸ ಇದ್ರೂ ಬಂದು ಫ್ರೀಯಾಗಿ ಮಾಡ್ಕೊಡ್ತಾರೆ. ಕರೆಂಟ್ ರಿಪೇರಿ ಆಗಿರ್ಬೋದು, ಮೋಟರ್ ರಿಪೇರಿ ಆಗಿರ್ಬೋದು, ನಲ್ಲಿ ರಿಪೇರಿ ಆಗಿರ್ಬೋದು. ಅವರು ಹಳೆ ವಿದ್ಯಾರ್ಥಿನೇ, ಅವರು ತುಂಬ ಸಹಾಯ ಮಾಡ್ತಾರೆ ನಮ್ಮ ಶಾಲೆಗೆ. ಮತ್ತೆ ನವೀನ್ ಸರ್ ಅಂತ ಒಬ್ರಿದ್ದಾರೆ, ಅವರು ಸಹ ನಮ್ಮ ಶಾಲೆಗೆ ನಾನು ಏನು ಹೇಳಿದ್ರು ಇಲ್ಲ ಅನ್ನಲ್ಲ, ಆಯ್ತು ಮೇಡಮ್ ಬರ್ತೀನಿ ಮೇಡಮ್ ಮಾಡ್ಕೊಡ್ತೀನಿ ಮೇಡಮ್ ಅಂತೇಳಿ ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತೆ ಅಬ್ಬಾಸ್ ಅಂತ ಇದ್ದಾರೆ, ಅವರು ಸಹ ನಮ್ಮ ಶಾಲೆಗೆ ವೆಹಿಕಲ್ ಅಲ್ಲಿ ಮಕ್ಳು ಕರ್ಕೊಂಡು ಹೋಗೋದಾಗ್ಲಿ ಕರ್ಕೊಂಬರೋದಾಗ್ಲಿ ನಾನು ಏನು ಹೇಳಿದ್ರು ಪಾಪ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇನ್ನು ತುಂಬ ಜನ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಸರ್ ಇಲ್ಲಿ ಸಹಾಯ ಮಾಡುವಂಥವ್ರು, ಅವರೆಲ್ಲರಿಗೂ ಸಹ ನಾನು ತುಂಬಾ ಕೃತಜ್ಞತಾ ಭಾವಳಾಗಿರ್ತೀನಿ.
1: ನಮ್ಮ ವಸ್ತಾರೆ ಶಾಲೆಗೆ ಇಲ್ಲಿಯವರೆಗೆ ದಾನ ಕೊಟ್ಟಿರುವಂತಹ ಎಲ್ಲ ದಾನಿಗಳಿಗೂ ನಮ್ಮ ಶಾಲೆಯ ಪರವಾಗಿ ನಿಮಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರಗಳು ಸರ್.

0: ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಸ್ತಾರೆ ಈ ಶಾಲೆ ಕುರಿತಾಗಿ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರಾದ ನೇತ್ರಾವತಿ ಎಂಜಿ ಹಾಗೂ ಆ ಶಾಲೆಯ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದ ವಿಶೇಷವಾದ ಮಾಹಿತಿಯನ್ನ ಆಲಿಸಿದಿರಿ. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.
1: ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
2: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
3: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
2: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.
4: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
2: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
9: ಶಕ್ತಿ ಟೊಯೋಟಾ ಬಾಡಿ ಶಾಪ್ ಹಾಸನ ಈಗ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿದೆ. ಹೈ ಪ್ರಿಸಿಷನ್ ಟೂಲ್ಸ್, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್, ಸಿಸಿಟಿವಿ ಕ್ಯಾಮೆರಾಸ್, ಸ್ಪೇಷಿಯಸ್ ಪಾರ್ಕಿಂಗ್ ಅಂಡ್ ಅಡ್ವಾನ್ಸ್ಡ್ ಫೈರ್ ಸೇಫ್ಟಿ ಸಿಸ್ಟಮ್ ಮತ್ತು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇದೆ. ನಿಮ್ಮ ವೆಹಿಕಲ್ಸ್ ಗೆ ಪ್ರೊಫೆಷನಲ್ ಅಂಡ್ ರಿಲಯಬಲ್ ಬಾಡಿ ರಿಪೇರ್ ಸರ್ವಿಸ್ ಕೊಡ್ತಾ ಇದ್ದಾರೆ. ವಿಸಿಟ್ ಮಾಡಿ ಶಕ್ತಿ ಟೊಯೋಟಾ ಬಾಡಿ ಶಾಪ್ ಹಾಸನ.
4: ಕೇಳುಗರೆ, ಈಗ ಸಮಯ 9:59 ನಮ್ಮ ಮುಂದಿನ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಪ್ರಿಯ ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಇಬ್ಬನಿ ಕರಗಿತು ಚಿತ್ರದ ಈ ಗೀತೆ. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರದು.

0: ಟೊಯೋಟಾ ಬಾಡಿ ಶಾಪ್ ಹಾಸನ ಈಗ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿದೆ. ಹೈ ಪ್ರಿಸಿಷನ್ ಟೂಲ್ಸ್, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್, ಸಿಸಿಟಿವಿ ಕ್ಯಾಮೆರಾಸ್, ಸ್ಪೇಷಿಯಸ್ ಪಾರ್ಕಿಂಗ್ ಅಂಡ್ ಅಡ್ವಾನ್ಸ್ಡ್ ಫೈರ್ ಸೇಫ್ಟಿ ಸಿಸ್ಟಮ್ ಮತ್ತು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇದೆ. ನಿಮ್ಮ ವೆಹಿಕಲ್ಸ್ ಗೆ ಪ್ರೊಫೆಷನಲ್ ಅಂಡ್ ರಿಲಯಬಲ್ ಬಾಡಿ ರಿಪೇರ್ ಸರ್ವಿಸ್ ಕೊಡ್ತಾ ಇದ್ದಾರೆ. ವಿಸಿಟ್ ಮಾಡಿ ಶಕ್ತಿ ಟೊಯೋಟಾ ಬಾಡಿ ಶಾಪ್ ಹಾಸನ.
1: ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಿಶೋರ್ ಕುಮಾರ್ ಮತ್ತು ಆಶಾ ಭೋನ್ಸ್ಲೆ ಅವರು ಹಾಡಿರುವ ಸೀತಾ ಔರ್ ಗೀತಾ ಚಿತ್ರದ ಈ ಗೀತೆ.
2: ಅರೆ ಅರೆ ಏ

0: ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ ಹೀಗಿದೆ: 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇನ್ನು ಮುಂದೆ ಕೇಳಿ, RP ಪಟ್ನಾಯಕ್ ಅವರು ಸಂಗೀತ ನೀಡಿರುವ ಈ ಗೀತೆ ಸಾಹಿತ್ಯ ಕೆ ಕಲ್ಯಾಣ್ ಅವರದು. ಕೇಳಿ ಯುಗಾದಿ ಚಿತ್ರದ ಈ ಗೀತೆ, ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ.

0: ಸ್ಥಿತ ಯೋಟಾಬಾಡಿ ಶಾಪ್ ಹಾಸನ ಈಗ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿದೆ. ಹೈ ಪ್ರಿಸಿಷನ್ ಟೂಲ್ಸ್, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್, ಸಿಸಿಟಿವಿ ಕ್ಯಾಮೆರಾಸ್, ಸ್ಪೇಷಿಯಸ್ ಪಾರ್ಕಿಂಗ್ ಅಂಡ್ ಅಡ್ವಾನ್ಸ್ಡ್ ಫೈರ್ ಸೇಫ್ಟಿ ಸಿಸ್ಟಮ್ ಮತ್ತು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇದೆ. ನಿಮ್ಮ ವೆಹಿಕಲ್ಸ್ ಗೆ ಪ್ರೊಫೆಷನಲ್ ಅಂಡ್ ರಿಲಯಬಲ್ ಬಾಡಿ ರಿಪೇರ್ ಸರ್ವಿಸ್ ಕೊಡ್ತಾ ಇದ್ದಾರೆ. ವಿಸಿಟ್ ಮಾಡಿ ಶಕ್ತಿ ಟೊಯೋಟಾ ಬಾಡಿ ಶಾಪ್ ಹಾಸನ.
1: ಕೇಳುಗರೆ, ಇಂದು ಬೆಳಗ್ಗೆ 10:30 ಹಲೋ ಗೆಳೆಯರೇ ಲಿಸನರ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಸಂದೇಶವನ್ನ ಹಲೋ ಗೆಳೆಯರೇ ಅಂತ ಕಳಿಸಬೇಕಾಗುತ್ತದೆ. ಸಂಖ್ಯೆ ಹೀಗಿದೆ: 9141688637.
2: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ. ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಅವರು ಹಾಡಿರುವ ಈ ಗೀತೆ. ಈ ಗೀತೆ ಪ್ಯಾರ್ ಕಿಯಾ ಚಿತ್ರದ್ದು. ಈ ಗೀತೆ ಕೇಳಿ ಬನ್ನಿ.

50 ನಿಮಿಷಕ್ಕೆ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮಳೆ ಕೊರತೆಯ ಸಂದರ್ಭದಲ್ಲಿ ಕೃಷಿ ಪರಿಸ್ಥಿತಿಯ ನಿರ್ವಹಣೆ ಕುರಿತು ಚರ್ಚೆಯ ಮೊದಲ ಭಾಗ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಬಿ ಪಾಟೀಲ್, ಕೃಷಿ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾಕ್ಟರ್ ದೇವಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಸಿ ಬಸವರಾಜು. ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚಂದ್ರ ಚಕೋರಿ ಚಿತ್ರದ್ದು. ಚಿತ್ರ ಮತ್ತು ಹರಿಹರನ್ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.